ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

0: ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳೋರಿಯಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಕುಮಾರಿ ಸ್ವಾತಿ ಅವರು ಕೆಜಿಎಫ್ ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ನಿಮ್ಮೆಲ್ಲರಿಗೂ ಈ ದಿನ ಮನೆಯಲ್ಲೇ ತಯಾರಿಸುವ ಆರೋಗ್ಯಕರವಾದ ಪಾನೀಯಗಳ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರು ಮೊದಲಿಗೆ ಕ್ಯಾರೆಟ್ ಬಗ್ಗೆ ಹಾಗೂ ನಂತರ ಬೀಟ್ರೂಟ್ ಬಗ್ಗೆ ಯಾವ ರೀತಿ ಪಾನೀಯಗಳನ್ನ ತಯಾರಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮಾಹಿತಿಯನ್ನ ನೀಡಲಿಕ್ಕೆ ಹಾಜರಿದ್ದಾರೆ. ಮೊದಲಿಗೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ ಮೇಡಮ್.
0: ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮನ ಮುಂದುವರಿಸೋಣ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ನಾನು ಕೆಜಿಎಫ್ ಗ್ರಾಮಾಂತರ ಕಡೆಯಿಂದ ಬಂದಿದ್ದೀನಿ. ನಾನು ಇಲ್ಲೇ ಬೂದಿಕೋಟೆಯಲ್ಲಿ ಮಾರ್ಕಂಡೇಶ್ವರ ರೈತ ಉತ್ಪಾದನಾ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ.
0: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ನೀವು ಹೇಳಿದಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಕ್ಯಾರೆಟ್ ಅಲ್ಲಿ ಯಾವ ರೀತಿ ಜ್ಯೂಸ್ ಅನ್ನ ಹಾಗೂ ಪಾನೀಯಗಳನ್ನ ತಯಾರಿಸಬಹುದು?
1: ಹೌದು ಮೇಡಮ್, ಇವಾಗ ನಾವು ಇಷ್ಟು ಇಷ್ಟೆಲ್ಲ ನೋಡ್ತಿದೀವಿ, ಸುಮ್ನೆ ಸ್ಪ್ರೈಟ್ ಮತ್ತೆ ಮೆರಿಂಡಾ ಅಂತ ಇವಾಗ ಅಂಗಡಿ ಎಲ್ಲ ತಗೊಂಡು ಕುಡಿತಾರೆ, ಮತ್ತೆ ಜ್ಯೂಸ್ ಎಲ್ಲ ಅದೆಲ್ಲ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮ್ ತರಕಾರಿಗಳಲ್ಲೇ ಒಳ್ಳೆ ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಆರೋಗ್ಯಕ್ಕೂ ತುಂಬಾ ಒಳ್ಳೇದದು. ಆ ತರ ನಮ್ ಕ್ಯಾರೆಟ್ ಆಗ್ಲಿ, ಬೀಟ್ರೂಟ್ ಆಗ್ಲಿ, ಈ ತರದ್ರಲ್ಲೆಲ್ಲ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬಹುದು. ಯಾವ್ದೇ ತರ ಫ್ರಿಜ್ ಇಲ್ಲದೆ ಇರೋರು ಅಷ್ಟೇ, ಇವಾಗ ಐಸ್ ಕ್ಯೂಬ್ಸ್ ಎಲ್ಲ ಹಾಕೊಂತಾರೆ, ಅದೆಲ್ಲ ಬೇಕಾಗೇ ಇಲ್ಲ. ಇದು ತಣ್ಣಗಿರುತ್ತೆ, ಹೊಟ್ಟೆಗೆ ತಂಪಿರುತ್ತೆ. ಈ ಕ್ಯಾರೆಟ್ ಬೀಟ್ರೂಟ್ ಅಂತೂ ಸುಮಾರು ಮಕ್ಕಳಿಗೂ ತುಂಬಾ ಒಳ್ಳೇದು. ಸ್ಕೂಲಿಂದ ಮಕ್ಕಳು ಬರ್ತಾರೆ, ಅವ್ರಿಗೂ ಒಂದೊಂದು ಗ್ಲಾಸ್ ಮಾಡಿಕೊಟ್ರೆ ಅವ್ರಿಗೆ ಆರೋಗ್ಯ ನಾ ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗಿ ಮಕ್ಕಳಿಗೆ. ಆತರ ಎಲ್ಲ ಆತರ ಜ್ಯೂಸ್ ಮಾಡ್ಕೊಡ್ಬೇಕು ಮಕ್ಕಳಿಗೂ ಅಷ್ಟೇ. ಇವಾಗ ಸುಮ್ನೆ ಅವ್ರಿಗೆಲ್ಲ ಇವಾಗಿಂದ ಈ ಜ್ಯೂಸ್ ಅಂಗಡಿಯಲ್ಲಿ ತೆಗೆದುಕೊಟ್ಟು ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದೇ ಕಲ್ತ್ಕೊಂತಾರೆ. ಎಲ್ಲ ಹೋದಾಗೆಲ್ಲ ಆರೋಗ್ಯ ಕೆಡುತ್ತೆ, ಹೋದಾಗೆಲ್ಲ ನಂಗೆ ಆ ಜ್ಯೂಸ್ ಕೊಡು ಈ ಜ್ಯೂಸ್ ಕೊಡು ಕೊಡಿಸು ಅಂತಾರೆ. ಅದೇ ಮನೆಯಲ್ಲೇ ನಾವು ತರಕಾರಿಗಳಿಂದಾನೆ ಜ್ಯೂಸ್ ಮಾಡ್ಕೊಟ್ರೆ ಮಕ್ಕಳಿಗೆ ಇವತ್ತಿಂದ ಅದು ಕಳ್ಸಿಕೊಟ್ರೆ ಅವ್ರಿಗೂ ತುಂಬಾ ಆರೋಗ್ಯಕ್ಕೆ ಮತ್ತೆ ಮುದುಕರಿರ್ತಾರೆ ಮನೆಯಲ್ಲಿ, ಅವ್ರಿಗೆ ಎಲ್ಲರೂ ಮಾಡ್ಕೊಂಡು ಕುಡಿಬಹುದು. ಇದನ್ನ ಒಂದೊಂದು ಗ್ಲಾಸ್ ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೆ ಒಳ್ಳೇದದು. ಈ ಬೇಸಿಗೆಯಲ್ಲಂತೂ ಇನ್ನೂ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಮೊದಲನೇದಾಗಿ ಕ್ಯಾರೆಟ್ ಇಂದ ಕ್ಯಾರೆಟ್ನ ನಾವು ಇವಾಗ ಒಂದು ಗ್ಲಾಸ್ ಎರಡು ಗ್ಲಾಸ್ ಮಾಡ್ಕೋಬೇಕಂದ್ರೆ ಎರಡು ಗ್ಲಾಸ್ಗಾಗೋ ಅಷ್ಟು ಮಾಡ್ಕೋಬೇಕಂದ್ರೆ ಎರಡು ಕ್ಯಾರೆಟ್ ತಗೋಬೇಕು, ನೀಟಾಗಿ ತೊಳ್ಕೊಂಡು ಅದ್ರ ಮೇಲಿರೋ ಹೊಟ್ಟೆ ಸಿಪ್ಪೆನೆಲ್ಲ ತೆಗಿಬೇಕು, ಸಣ್ಣ ಸಣ್ಣಾಗಿ ಹಚ್ಕೊಂಡ್ಬಿಟ್ಟು ಕ್ಯಾರೆಟ್ನ ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಎರಡು ಕ್ಯಾರೆಟ್ ತಗೋಬೇಕು, ಎರಡು ಕ್ಯಾರೆಟ್ ತಗೊಂಡು ತೊಳೆದು ಅದ್ರ ಮೇಲೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣಾಗಿ ಹಚ್ಕೋಬೇಕು.
0: ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಆಗಿ
1: ಪೀಸ್ ಪೀಸ್ ಆಗಿ ಸಣ್ಣ ಸಣ್ಣಾಗಿ ಹಚ್ಕೋಬೇಕು. ಅಂದ್ರೆ ಮಿಕ್ಸಿ ಎಲ್ಲ ತಿರ್ಗಕ್ಕಾಗಲ್ಲವಾ, ತಿರ್ಗಿಸ್ಬೇಕಲ್ವಾ. ಪುದೀನ ಇರುತ್ತಲ್ವಾ, ಪುದೀನ ಸೊಪ್ಪು, ಅದನ್ನ ತೊಳ್ಕೊಂಡು ಅದ್ರಗೆ ಹಾಕಿ ಮಿಕ್ಸಿಗೆ ಹಾಕೋಬೇಕು. ಫಸ್ಟ್ ನೀರ್ ಹಾಕ್ಬಾರ್ದು, ಮಿಕ್ಸಿಗೆ ಹಾಕೊಂಡು ಮಿಕ್ಸ್ ಮಾಡ್ಬೇಕು ಸ್ವಲ್ಪ. ಅದು ತುರಿ ತುರಿಯಾಗಿ ಇರುತ್ತೆ, ಮತ್ತೆ ಇನ್ನ ಸ್ವಲ್ಪ ನೀಟಾಗಿ ಇದ್ ಮಾಡ್ಕೋಬೇಕು. ಆಮೇಲೆ ಒಂದ್ ಕಪ್ ಅಷ್ಟು ನೀರ್ ಹಾಕೋಬೇಕು, ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕು, ಅದನ್ನ ಚೆನ್ನಾಗಿ ತಿರುಗಿಸ್ಬೇಕು. ಮತ್ತೆ ಅದನ್ನ ಸೋದ್ಸ್ಕೋಬೇಕು, ಸೋದ್ಸ್ಕೊಂಡು ಮತ್ತೆ ಇನ್ನ ಮಿಕ್ಕಿರುತ್ತೆ, ಮಿಕ್ಕಿರೋದನ್ನ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ಅದರಿಗೆ ಇನ್ನ ಒಂದ್ ಕಪ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಅವಾಗೂ ಇನ್ ಸ್ವಲ್ಪ ಪುದೀನ ಮುಂಚೆನೆ ಹಾಕಿರ್ತೀವಿ, ಮತ್ತೆ ಪುದೀನ ಹಾಕೋಷ್ಟು ಅವಶ್ಯಕತೆ ಇರಲ್ಲ. ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೊಂಡ್ಮೇಲೆ ಮತ್ತೆ ಅದನ್ನ ಸೋದ್ಸ್ಕೋಬೇಕು, ಯಾವತ್ತಾಗ್ಲೂ ಸೋದ್ಸ್ಕೋಬೇಕು ಅದನ್ನ. ಮತ್ತೆ ನಾವು
0: ನುಣ್ಣಗೆ ಮಾಡ್ಕೋಬೇಕು,
1: ನುಣ್ಣಗೆ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೊಂಡು ಸೋದ್ಸ್ಕೋಬೇಕು. ಸೋದ್ಸ್ಕೊಂಡು ಒಂದ್ ಬಟ್ಲಿಗೆ ಹಾಕೊಂಡು
0: ಸಿಪ್ಪೆನೆಲ್ಲ ತೆಗೆದ್ಬಿಡ್ಬೇಕು,
1: ಸಿಪ್ಪೆ ಎಲ್ಲ ಮೇಲೆ ತೆಗಿಬೇಕು. ಅದು ಅದು ಸಿಪ್ಪೆ ಇರಬಾರ್ದು ಒಳಗಡೆ, ಸೋದ್ಸ್ಕೋಬೇಕು ನಾವು. ಇವಾಗ ನಾವು ಟೀ ಎಲ್ಲ ಹೆಂಗ್ ಸೋದ್ಸ್ಕೊಂತೀವಿ ಆತರ ಸೋದ್ಸ್ಕೋಬೇಕು, ಅದು ನೀರ್ ತರ ಇರುತ್ತೆ. ಮತ್ತೆ ಅದಕ್ಕೆ ಸೋದ್ಸ್ಕೊಂಡು ಒಂದ್ರಲ್ಲಿ ಐಸ್ ಕ್ಯೂಬ್ಸ್ ಏನ್ ಹಾಕ್ಬಾರ್ದು ಅದಕ್ಕೆ. ಮತ್ತೆ ಫ್ರಿಡ್ಜ್ ಅಲ್ಲಿರೋ ಹಾ ನೀರಾಗ್ಲಿ ಅದೆಲ್ಲ ಯೂಸ್ ಮಾಡಿ, ಮಾಮೂಲಿ ನಾರ್ಮಲ್ ನೀರ್ ಇರುತ್ತಲ್ಲ ನಮ್ಮ ಮನೆಗಳಲ್ಲಿ. ಇನ್ನ ಅರವೆ ಯೂಸ್ ಮಾಡ್ತಿದ್ರೆ ನಾವು ಅದನ್ನ ಮಡಿಕೆ ಮಡಿಕೆಯಲ್ಲಿರೋ ನೀರಾದ್ರೆ ಅದನ್ನ ಹಾಕೋಬಹುದು.
0: ತುಂಬಾ ಆರೋಗ್ಯಕರವಾದ,
1: ಹೌದು ತುಂಬಾ ಆರೋಗ್ಯಕರವಾದ ಆ ನೀರ್ ಹಾಕೋಬಹುದು. ಫ್ರಿಡ್ಜ್ ಅಲ್ಲಿರೋದು ಐಸ್ ಕ್ಯೂಬ್ಸ್ ಆಗ್ಲಿ ಇದನ್ನೇನು ಹಾಕ್ಬಾರ್ದು ನಾವು. ಈ ನೀರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದ್ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ, ಒಂದ್ ಚಿಟಿಕೆ ಅಷ್ಟು ಹಾಕೋಬೇಕು. ಒಂದ್ ಚಿಟಿಕೆಯಷ್ಟು ಉಪ್ಪು ಬೇಕಾದ್ರೆ, ನಿಮ್ಗೆ ಸ್ವೀಟ್ ಬೇಕಾದ್ರೆ ಬೆಲ್ಲ ಹಾಕೋಬಹುದು. ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆ ಹಣ್ಣಿನ ರಸ ಇರುತ್ತಲ್ವಾ,
0: ಹೌದು,
1: ಒಂದು ನಮಗೆ ಉಳಿಕ್ ಬೇಕಾದ್ರೆ ಜಾಸ್ತಿ ಉಳಿಬೇಕಾದ್ರೆ ಒಂದ್ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೋಬೇಕು. ಇಲ್ಲಾಂದ್ರೆ ನಮಗ್ ಕಡಿಮೆ ಬೇಕಂದ್ರೆ ಅರ್ಧ ಉಪ್ಪಿನಷ್ಟು ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡ್ಬೋದು, ನಾವೆಲ್ಲ ಟ್ರೈ ಮಾಡಿದೀವಿ. ಅದಕ್ಕೆ ಹೇಳ್ತಿದ್ವಿ ಮಕ್ಕಳು ಕೊಟ್ರೆ ತುಂಬಾ ಒಳ್ಳೇದು, ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತೆ ಚೆನ್ನಾಗಿ, ಆರೋಗ್ಯವಾಗಿರುತ್ತೆ. ಮತ್ತೆ ಹಸಿವನ್ನು ಸ್ವಲ್ಪ ಜನ ಹಸಿವಾಗಿಲ್ಲ ಹಸಿವಾಗಿಲ್ಲ ಅಂತಾರೆ ಊಟ ತಿನ್ನಲ್ಲ. ಇದನ್ನು ಕೊಟ್ಟರೆ ಊಟ ತಿನ್ನಷ್ಟೇ ಎನರ್ಜಿ ಕೊಡುತ್ತಿದ್ದು, ಕ್ಯಾರೆಟ್ ಜ್ಯೂಸ್ ಎಲ್ಲ ಊಟ ತಿಂದಷ್ಟೇ ಎನರ್ಜಿ ಕೊಡುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತಿದ್ರಿಂದ.
0: ಓಕೆ ಮೇಡಮ್, ತುಂಬಾ ಸಂತೋಷ. ಹಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ರಲ್ವಾ, ಅದೇ ರೀತಿ ಬೀಟ್ರೂಟ್ ಇಂದ ತಯಾರಿಸುವ ಒಂದು ಜ್ಯೂಸ್ ಅನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಕೇಳೋರಿಗೆ ತಿಳಿಸ್ಕೊಡಿ ಮೇಡಮ್.
1: ಬೀಟ್ರೂಟ್ ಇಂದ ಮನೇಲಿ ತಂದಿರ್ತೀವಿ ನಾವು, ಪಲ್ಯಗಳೆಲ್ಲ ಮಾಡ್ಕೊಂಡು ತಿಂತೀವಿ. ಜ್ಯೂಸ್ ಎಲ್ಲ ಸಾಮಾನ್ಯವಾಗಿ ಯಾರು ಮಾಡ್ಕೊಳ್ಳಲ್ಲ. ಜ್ಯೂಸ್ ಅಂದ್ರೆ ಕ್ಯಾರೆಟ್ ಅಷ್ಟೇ, ನಾವು ಇವಾಗ ಕ್ಯಾರೆಟ್ ಪಲಾವ್ ಎಲ್ಲ ಪಲಾವ್ಗೆ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ಇನ್ನ ಮಿಕ್ಕೋಗಿರುತ್ತೆ, ಯಾರು ತಿನ್ನಲ್ಲ ಸ್ವಲ್ಪ ಜನ, ಸ್ವಲ್ಪ ಹಸಿದು ತಿನ್ಬೋದು ಬಟ್ ಸ್ವಲ್ಪ ಜ್ಯೂಸ್ ಎಲ್ಲ ಯಾರು ಮಾಡಕ್ ಹೋಗಲ್ಲ. ಬಟ್ ಅದೇ ತರ ಇದೆಲ್ಲ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ನಮ್ಗೆನೆ. ಬೀಟ್ರೂಟ್ ಇಂದ ಆಯ್ತಲ್ವಾ, ಬೀಟ್ರೋಟ್ ಇಂದ ನಾವು ಬೀಟ್ರೋಟ್ ನ ನೀಟಾಗಿ ತೊಳ್ಕೋಬೇಕಾದ್ರೆ ಮಣ್ಣು ಜಾಸ್ತಿ ಇರುತ್ತೆ ಬೀಟ್ರೋಟ್ ಅಲ್ಲಿ. ಬೀಟ್ರೋಟ್ ನ ನೀಟಾಗಿ ತೊಳ್ಕೊಂಡು ಮತ್ತೆ ಅದ್ರ ಮೇಲಿರೋ ಸಿಪ್ಪೆಲ್ಲ ನೀಟಾಗಿ ತಗೋಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ನೀಟ್ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಅದನ್ನ, ಯಾಕಂದ್ರೆ ಅದನ್ನ ಗಟ್ಟಿ ಇರುತ್ತೆ. ಸ್ವಲ್ಪ ಹಚ್ಕೋಬೇಕು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಎರಡು ತಗೋಬೇಕು. ಅಂದ್ರೆ ಎರಡು ಗ್ಲಾಸ್ ಬೇಕಾದ್ರೆ ಒಂದು ಎರಡು ತಗೋಬೇಕು, ಎರಡು ತಗೋಬೇಕು. ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತಲ್ವ, ಅದ್ ನೀಟಾಗಿ ಸ್ವಲ್ಪ ಹೆಳಸಾಗಿರೋದು ತಗೋಬೇಕು. ಒಂದ್ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿರುತ್ತೆ, ಬೆಂಡ್ ಬಂದ್ಬಿಟ್ಟಿರುತ್ತೆ, ಆ ತರ ತಗೋಬಾರದು. ಅದು ಜ್ಯೂಸ್ ಬರಲ್ಲ ಮತ್ತೆ ನಮ್ಗೆ ಕುಡಿಯೋದಕ್ಕೂ ಏನು ಅದು ಕುಡಿದು ಇದಿರಲ್ಲ ನಮಗೆ. ಆ ತರ ತಗೋಬೇಕು, ಚೆನ್ನಾಗಿರೋದು ತಗೋಬೇಕು. ಮತ್ತೆ ಅದನ್ನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಮತ್ತೆ ಅದಕ್ಕೂ ಅಷ್ಟೇ ಪುದೀನ ಸೊಪ್ಪು, ಒಂದ್ ನಾಲ್ಕೈದು ಎಳೆ ಪುದೀನ ಸೊಪ್ಪು ಹಾಕೋಬೇಕು. ಯಾಕಂದ್ರೆ ಅದು ಮಿಂಟಿ ಅಂತೀವಿ ನಾವು, ವಿಕ್ಸ್ ಎಲ್ಲ ತಗೊಂತೀವಿ ಗಂಟ್ಲೆಲ್ಲ ಏನಾಗಿದ್ರೆ, ಮತ್ತೆ ಆ ಜ್ಯೂಸ್ ಕುಡಿದ್ರೆ ನಮ್ಗೆ ಏನು ಆಗಲ್ಲ. ಸೊ ಆತರ ಏನು ಆಗದೇ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ತಗೊಂಡ್ ಮಿಂಟಿ ತಗೋಬೇಕು. ಪುದೀನ ಸೊಪ್ಪನ್ ಸ್ವಲ್ಪ ಒಂದ್ ನಾಲ್ಕೈದು ಎಲೆ ತಗೊಂಡು ಅದನ್ನ ಮಿಕ್ಸಿಗೆ ಹಾಕೋಬೇಕು. ಅದನ್ನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನೀರ್ ಹಾಕ್ಬಾರ್ದು, ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಹಂಗೆ ಮಿಕ್ಸಿ ಹಾಕೋಬೇಕು, ಆಮೇಲೆ ಸ್ವಲ್ಪ ನೀರ್ ಒಂದ್ ಕಪ್ ಅಷ್ಟು ನೀರ್ ಹಾಕೋಬೇಕು. ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಸೋದ್ಸ್ಕೋಬೇಕು ಸ್ವಲ್ಪ. ಸೊ ಅದ್ ನುಣ್ಣಗಾದ್ಮೇಲೆ ಸೋದ್ಸ್ಕೋಬೇಕು. ಮತ್ತೆ ಇನ್ನೂ ಸ್ವಲ್ಪ ಮಿಕ್ಕಿರುತ್ತೆ ಬೀಟ್ರೋಟದು, ಮತ್ತೆ ಅದನ್ನ ಹಾಕಿ ಇನ್ನೊಂದ್ ಕಪ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಎರಡ್ ಸತಿ ಸಾಕು, ಜಾಸ್ತಿ ತಿರುಗಿಸಿದ್ರೆ ಅದು ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಎರಡ್ ಸಲ ಆದ್ರೆ ಸಾಕು. ಅದನ್ನ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಸೋದ್ಸ್ಕೊಂಡು ಮತ್ತೆ ಒಂದ್ ಬಟ್ಲಗ್ ನೀರ್ ಹಾಕೊಂಡು ಮತ್ತೆ ಅದ್ರ
0: ಸಹ ಸಿಪ್ಪೆ ತೆಗಿಬೇಕು.
1: ಇದನ್ನು ಸಿಪ್ಪೆ ತೆಗಿಬೇಕು, ಅದು ಬೇಡ, ಅದು ಸೋದ್ಸ್ಕೊಂಡ್ಬಿಟ್ಮೇಲೆ ಅದು ಬೇಡ. ಆಮೇಲೆ ಅದೇ ಇದಕ್ಕೆ ಒಂದ್ ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕೋಬೇಕು, ಒಂದ್ ಚಿಟಿಕೆಯಷ್ಟು ಜೀರಿಗೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋಬೇಕು, ಒಂದ್ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೋಬೇಕು ಅಷ್ಟೇ, ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತೆ ಬೆಲ್ಲ, ಬೆಲ್ಲ ತುಂಬಾ ಒಳ್ಳೇದು, ಕ್ಯಾಲ್ಸಿಯಂ ಇರುತ್ತೆ, ಬೋನ್ಸ್ ಗೆಲ್ಲ ಕ್ಯಾಲ್ಸಿಯಂ ಕೊಡುತ್ತೆ. ಸೊ ಅದರಿಂದ ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದೆಲ್ಲ ಕರಗ್ಬೇಕಲ್ವಾ. ಅವಾಗ ಹಾಕೊಂಡು ಅದನ್ನ ಕುಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತೆ, ಇದೆಲ್ಲ ತುಂಬಾ ಒಳ್ಳೇದಾಗುತ್ತಿದ್ದು. ಮತ್ತೆ ರಕ್ತವನ್ನು ಶುದ್ಧಿ ಮಾಡುತ್ತೆ. ಈ ಬಿಸಿಲಿಗೆ ನಾವು ಔಟ್ ಸೈಡ್ ಎಲ್ಲ ಹೋಗಿ ಬರ್ತೀವಿ, ಇವಾಗ ಸ್ವಲ್ಪ ಜನ ಕೆಲ್ಸಕ್ಕೆ, ಹೆಂಗಸರೆಲ್ಲ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಮತ್ತೆ ಜೆಂಟ್ಸ್ ಅಷ್ಟೇ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ತುಂಬಾ ಫೇಸ್ ಎಲ್ಲ ಒಂಥರ ಆಗಿರುತ್ತೆ, ಬೆಳ್ಳ ಸೀಲ್ಕೊಂಡಿರುತ್ತೆ, ಬೆಳ್ಳ ಬೆಳ್ಳಕ್ಕಾಗಿರುತ್ತೆ. ಚರ್ಮದ ಕಾಂತಿಯನ್ನು ಎತ್ಕೊಡುತ್ತೆ ಇದು, ಚರ್ಮನೂ ತುಂಬಾ ಸ್ಮೂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಮತ್ತೆ ಕೂದಲು ಉದುರಹದಾಗಿರ್ಲಿ, ಇದಕ್ಕೆಲ್ಲ ಒಳ್ಳೇದು. ಮತ್ತೆ ಸ್ವಲ್ಪ ಜನಕ್ಕೆ ಹೊಟ್ಟೆಯಲ್ಲಿ ಊಟ ಮಾಡಕ್ಕಾಗಲ್ಲ, ಬಿಸಿಲಿಗೆ ನೀರು ಕುಡಿದು ಕುಡಿದು ಕುಡಿದು, ನಾವು ಊಟ ತಿಂದಷ್ಟೇ ಇದು ಕ್ಯಾಲ್ಸಿಯಂ ಕೊಡುತ್ತೆ ನಮ್ಗೆ ಹೊಟ್ಟೆ, ಊಟ ತಿಂದಷ್ಟು ನಮ್ಗೆ ಎನರ್ಜಿ ಕೊಡುತ್ತೆ, ತುಂಬಾ ಒಳ್ಳೇದು. ಇದನ್ನ ಆಫೀಸ್ಗೆ ಹೋಗೋರು ಅಷ್ಟೇ, ಬಾಟ್ಲಲ್ಲಿ ಹಾಕೊಂಡು ಹೋದ್ರೂ ತುಂಬಾ ಒಳ್ಳೇದಿದು. ಮತ್ತೆ ದಪ್ಪವಾಗಿರುತ್ತಾರೆ, ಮತ್ತೆ ಬಜ್ಜಿರುತ್ತೆ, ಇದೆಲ್ಲ ಕರಗುತ್ತೆ, ಸ್ವಲ್ಪ ಕರಗಕ್ಕೆ ಸಹಾಯ ಮಾಡುತ್ತೆ ಇದು. ಈ ಜ್ಯೂಸ್ ಎರಡು ಅಷ್ಟೇ, ಕ್ಯಾರೆಟ್ ಆಗ್ಲಿ ಇದಾಗ್ಲಿ ಬೀಟ್ರೋಟ್ ಆಗ್ಲಿ, ಎರಡು ಅಷ್ಟೇ, ನಮ್ಮ ದಪ್ಪವಾಗಿರೋ ಬಜ್ಜೆಲ್ಲ ಕರಗಿಸೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು.
0: ತುಂಬಾ ಸಂತೋಷ ಮೇಡಮ್. ನಮ್ಮ ಪ್ರೀತಿ ಕೇಳುಗರಿಗೆ ಕ್ಯಾರೆಟ್ ಇಂದ ಯಾವ ರೀತಿ ಪಾನೀಯನ ತಯಾರಿಸಬಹುದು ಅಂತ, ಮತ್ತೆ ಬೀಟ್ರೋಟ್ ಇಂದ ಯಾವ ರೀತಿ ಪಾನೀಯಗಳನ್ನ ತಯಾರಿಸಬಹುದು ಮತ್ತೆ ಆರೋಗ್ಯಕರವಾದದ್ದು ಅಂದ್ರ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನೀವು ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
0: ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮೇಡಮ್.

0: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
1: ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಐಹೊಳೆಯ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಎನಿಸಿರುವ ಐಹೊಳೆಯು ಬೆಂಗಳೂರಿನಿಂದ 483 ಕಿಲೋಮೀಟರ್ ದೂರದಲ್ಲಿ ಮಲಪ್ರಭಾ ನದಿಯ ದಂಡೆಯಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿಗೆ ಸೇರಿದ ಐಹೊಳೆ ಚಾಲುಕ್ಯ ವಾಸ್ತುಶಿಲ್ಪದ ಒಂದು ದೊಡ್ಡ ಕೇಂದ್ರವಾಗಿದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಐಹೊಳೆಯು ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿತ್ತು. ಈ ಸ್ಥಳದ ದೇವಾಲಯಗಳು ಹಾಗೂ ದೇವಾಲಯದ ಶಿಲ್ಪಗಳು ಅತಿ ಹೆಚ್ಚು ಪ್ರಾಚೀನವಾದವುಗಳಾಗಿವೆ. ಇದು ಚಾಲುಕ್ಯರ ಕಾಲದಲ್ಲಿ ವಿದ್ಯಾಕೇಂದ್ರವಾಗಿತ್ತು. ಐಹೊಳೆ ಒಂದು ಅಧಿಷ್ಠಾನ, ಅಂದರೆ ಸರ್ಕಾರದ ಆಡಳಿತಾಕಾರದ ಒಂದು ಕೇಂದ್ರ ಅಥವಾ ರಾಜಧಾನಿ ನಗರವಾಗಿತ್ತು. ಐಹೊಳೆಯ ಹೆಸರು ಶಾಸನಗಳಲ್ಲಿ ಆರ್ಯಪುರ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಆರ್ಯಪುರವಾಗಿದ್ದ ಸ್ಥಳ ಕಾಲಾನುಕ್ರಮದಲ್ಲಿ ಆಡು ಭಾಷೆಯಲ್ಲಿ ಐಹೊಳೆ ಆಯಿತು. ಐಹೊಳೆ ಅತ್ಯಂತ ಪ್ರಾಚೀನ ಗ್ರಾಮ. ಐಹೊಳೆಗೆ ಭಾರತೀಯ ಇತಿಹಾಸದಲ್ಲಿ ತುಂಬಾ ಮಹತ್ವದ ಸ್ಥಾನವಿದೆ. ಇದನ್ನು ದೇವಾಲಯ ವಾಸ್ತು ನಿರ್ಮಾಣದ ತೊಟ್ಟಿಲು ಎಂದು ಕರೆಯುತ್ತಾರೆ. 6ರಿಂದ 8ನೇ ಶತಮಾನದವರೆಗೆ ಗುಹಾಲಯ ಹಾಗೂ ದೇವಾಲಯಗಳ ನಿರ್ಮಾಣದಲ್ಲಿ ಅನೇಕ ರೀತಿಯ ಪ್ರಯೋಗಗಳು ನಡೆದಿದ್ದನ್ನು ಕಾಣುತ್ತೇವೆ. ಶಾಸನದಲ್ಲಿ ಈ ಸ್ಥಳವನ್ನು ಅಯ್ಯಾಹೊಳೆ, ಆಯಿಹೊಳೆ, ಐಹೊಳಿ, ಆರ್ಯಪುರ ಮುಂತಾಗಿ ಉಲ್ಲೇಖಿಸಲಾಗಿದ್ದು ಬರಬರುತ್ತಾ ಐಹೊಳೆ ಆಗಿರುವ ಸಾಧ್ಯತೆ ಇದೆ. ಇದಲ್ಲದೆ 500 ಪಂಡಿತರು ಇದ್ದದ್ದರಿಂದ ಐಹೊಳೆ ಎಂದಾಯಿತೆಂತಲೂ, ಪರಶುರಾಮನು ಕ್ಷತ್ರಿಯರನ್ನು ನಿರ್ನಾಮ ಮಾಡಿ ರಕ್ತ ಸಿಕ್ತ ಪರಶುವನ್ನು ಇಲ್ಲಿನ ಹೊಳೆಯೊಂದರಲ್ಲಿ ತೊಳೆದಾಗ ಇಡೀ ನದಿ ನೀರೇ ಕೆಂಪಾಯ್ತಂತೆ. ಇದನ್ನು ಕಂಡು ಊರಿನ ಮಹಿಳೆಯರು ಅಯ್ಯಯ್ಯೋ ಹೋಳಿ ಎಂದು ಉದ್ಧರಿಸಿದ್ದೆ. ಮುಂದೆ ಬರಬರುತ್ತಾ ಐಹೊಳೆಯಾಯ್ತೆಂಬ ಪೌರಾಣಿಕ ಐತಿಹ್ಯಗಳು ಈ ಊರಿನ ಹೆಸರಿನೊಂದಿಗೆ ತಳಕು ಹಾಕಿಕೊಂಡಿವೆ. ಇಲ್ಲಿ ಕ್ರಿಸ್ತಪೂರ್ವ 6 ಮತ್ತು 7ನೇ ಶತಮಾನದಲ್ಲಿ, ಅಂದರೆ ಕಬ್ಬಿಣದ ಯುಗದಲ್ಲೇ ಇಲ್ಲಿ ಜನವಸತಿ ಇತ್ತೆಂದು ಪ್ರಾಗೈತಿಹಾಸಿಕ ಸಂಶೋಧಕರು ಅಂದಾಜು ಮಾಡಿದ್ದಾರೆ. ಇಲ್ಲಿ ಉಸಗು ಕಲ್ಲಿನಿಂದ ಮತ್ತು ಕತ್ತರಿಸಿದ ಬಂಡೆಗಳನ್ನು ಗಾರೆ ಮಣ್ಣಿನ ನೆರವಿಲ್ಲದೆ ಒಂದರ ಮೇಲೊಂದು ಇಟ್ಟು ನಿರ್ಮಿಸಿದ ಕೋಟೆಯಿದೆ. ಇದನ್ನು ಸುಮಾರು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ನಿರ್ಮಿಸಿರಬಹುದು ಎಂದು ಹೇಳಲಾಗಿದ್ದು, ಕರ್ನಾಟಕದಲ್ಲಿ ಉಳಿದಿರುವ ಶಿಲಾಕೋಟೆಗಳ ಪೈಕಿ ಇದು ಅತ್ಯಂತ ಪ್ರಾಚೀನವಾದದ್ದಾಗಿದೆ. ಕೋಟೆಯ ಸುತ್ತ ಕಂದಕ ಇರುವುದನ್ನು ಈಗಲೂ ಗುರುತಿಸಬಹುದಾಗಿದ್ದು ಕೋಟೆಯ ಅವಶೇಷಗಳನ್ನು ಕಾಣಬಹುದು. ಇನ್ನು ಇದರ ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇಲ್ಲಿ ಸುಮಾರು 120 ದೇವಾಲಯ ಹಾಗೂ 4 ಗುಹಾಲಯಗಳನ್ನು ಕಾಣಬಹುದು. ಇವನ್ನೆಲ್ಲ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಿರ್ಮಿಸಲಾಗಿದ್ದು ಪ್ರತಿಯೊಂದರ ವಾಸ್ತು ಭಿನ್ನವಾಗಿವೆ. ಇವನ್ನು ಸ್ಥಳೀಯವಾಗಿ ಸಿಗುವ ಕೆಂಪು ಮರಳು ಶಿಲೆಯಲ್ಲಿ ನಿರ್ಮಿಸಿದ್ದರಿಂದ ಅನೇಕ ದೇವಾಲಯಗಳು ಕಾಲನ ಒಡೆತಕ್ಕೆ ಸಿಕ್ಕು ಹಾಳಾಗಿವೆ. ಇಲ್ಲಿನ ದೇವಾಲಯಗಳ ನಿರ್ಮಾಣದಲ್ಲಿ ಔತ್ತರೇಯ ಪದ್ಧತಿಯ ಪ್ರಭಾವವು ಕಂಡುಬರುತ್ತದೆ. ಐಹೊಳೆಯ ದೇವಾಲಯಗಳನ್ನು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ 22 ಭಾಗಗಳಾಗಿ ವಿಂಗಡಿಸಿದೆ. ಇದರಲ್ಲಿ ಉಚ್ಚಿಮಲ್ಲಿಗುಡಿ, ಲಾಟ್ಕಾನ್ಗುಡಿ, ಉಚ್ಚಪ್ಪಯ್ಯ ಮಠ, ಗಳಗನಾಥ, ರಾವಲ್ ಪಹಡಿ, ಗುಹಾಂತರ ದೇವಾಲಯ, ಜೈನರ ಮೇಗುತಿ ದೇವಾಲಯ, 2 ಅಂತಸ್ತಿನ ಜೈನ ದೇವಾಲಯ, ಪ್ರಮುಖ ಆಕರ್ಷಣೆ. ಇಲ್ಲಿನ ದೇವಾಲಯಗಳ ವಿಚಿತ್ರ ಹೆಸರುಗಳಿಗೆ ಐತಿಹಾಸಿಕವಾಗಿ ಯಾವ ಸಮರ್ಥನೆಯೂ ಸಿಗುವುದಿಲ್ಲ. ಬಹುಶಃ ಬ್ರಿಟಿಷರ ಕಾಲದಲ್ಲಿ ಸರ್ವೆ ಮಾಡಲು ಪ್ರಾರಂಭಿಸಿದಾಗ ಆಯಾ ದೇವಾಲಯಗಳಲ್ಲಿ ಆಗ ವಾಸವಾಗಿದ್ದ ವ್ಯಕ್ತಿಗಳಿಂದ ಇಂಥ ಹೆಸರುಗಳು ಬಂದಿರುವ ಸಾಧ್ಯತೆ ಇದೆ. ಇಲ್ಲಿನ ದೇವಾಲಯಗಳಲ್ಲಿ ದುರ್ಗಾ ದೇವಾಲಯ ಅತ್ಯಂತ ಪ್ರಮುಖವಾದದ್ದು. ಇದು ಮೂಲತಃ ಸೂರ್ಯ ದೇವಾಲಯವಾಗಿದ್ದು ಕೋಟೆ ಅಂದರೆ ದುರ್ಗಕ್ಕೆ ಹತ್ತಿರವಿರುವುದರಿಂದ ದುರ್ಗಾ ದೇವಾಲಯವೆಂದು ಪ್ರಸಿದ್ಧವಾಗಿದೆ. ಕ್ರಿಸ್ತ ಶಕ 742ರಲ್ಲಿ ಎರಡನೇ ವಿಕ್ರಮಾದಿತ್ಯನ ಅಳಿಯ ಕೋಮರಸಿಂಗ ಎಂಬುವವ ಇದನ್ನು ಕಟ್ಟಿಸಿದ. ಎತ್ತರದ ಜಗತಿ ಮೇಲೆ ಕಟ್ಟಲಾಗಿದ್ದು ಗಜಪೃಷ್ಠಾಕಾರದಲ್ಲಿ ಇರುವುದು ಇದರ ವಿಶೇಷತೆ. ಇದರ ಅಸಂಖ್ಯ ಕಲ್ಲಿನ ಕಂಬಗಳು ಹಾಗೂ ಇಂಗ್ಲಿಷ್ ಅಕ್ಷರದ ಯು ಆಕಾರದ ವಿಶಿಷ್ಟ ರಚನೆಯಿಂದ ಹೊರನೋಟಕ್ಕೆ ದೆಹಲಿಯ ಸಂಸತ್ ಭವನವನ್ನು ನೆನಪಿಸುತ್ತದೆ. ಐಹೊಳೆಯ ಕೋಟೆಯನ್ನು ಉತ್ತರ ರಸ್ತೆಯಿಂದ ಪ್ರವೇಶಿಸುತ್ತಿದ್ದಂತೆಯೇ ಕಾಣುವ ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವ ಸುಂದರ ಹಾಗೂ ಮನಮೋಹಕ ಕೆತ್ತನೆಗಳಿಂದ ಕಂಗೊಳಿಸುವ ದುರ್ಗೆಯ ಮಂದಿರ ಮನ ಸೆಳೆಯುತ್ತದೆ. ದೇವಾಲಯದ ಮುಖಮಂಟಪದ ಭಿತ್ತಿಯ ಅಡ್ಡಪಟ್ಟಿಕೆಗಳಲ್ಲಿ ರಾಮ ಲಕ್ಷ್ಮಣ ಸೀತಾಮಾತೆಯನ್ನು ಗುಹನಾವೆಯ ನೆರವಿನಿಂದ ನದಿ ದಾಟಿಸಿದ ಸುಂದರ ಉಬ್ಬು ಶಿಲ್ಪವಿದೆ. ಪುರಾಣ ಪುಣ್ಯ ಕಥೆಗಳ ಹಲವು ಕಥಾನಕಗಳು ಇಲ್ಲಿವೆ. ಕ್ರಿಸ್ತ ಶಕ 450ರಲ್ಲಿ ನಿರ್ಮಿತವಾದ ಲಾಡ್ಕಾನ್ ಇಲ್ಲಿನ ಪ್ರಾಚೀನ ದೇವಾಲಯ. ವಿಷ್ಣುವಿಗೆ ಸಮರ್ಪಿತವಾಗಿದ್ದ ದೇವಾಲಯದ ರಚನೆಯಲ್ಲಿ ಗುಪ್ತ ಸಂಪ್ರದಾಯದ ಪ್ರಭಾವವು ಕಂಡುಬರುತ್ತದೆ. ಏಕೆಂದರೆ ಪೂರ್ಣ ಕಲಶ ಮತ್ತು ನಿಂತ ನಿಲುವಿನ ಗಂಗೆ ಯಮುನೆಯರ ಆಕೃತಿಗಳು ಇಲ್ಲಿವೆ. ಇದರ ಹೆಸರಿಗೂ ದೇವಾಲಯಕ್ಕೂ ಯಾವುದೇ ಸಂಬಂಧವಿಲ್ಲ. ಬಹುಶಃ ಮುಸ್ಲಿಂ ಸಂತನೊಬ್ಬ ಇಲ್ಲಿ ವಾಸವಾಗಿದ್ದರಿಂದ ಈ ಹೆಸರು ಬಂದಿರಬಹುದು. ಪೂರ್ವದಲ್ಲಿ ಇದೊಂದು ಸಮುದಾಯ ಭವನವಾಗಿದ್ದು ನಂತರದ ಕಾಲಘಟ್ಟದಲ್ಲಿ ಗರ್ಭಗುಡಿಯನ್ನು ಸೇರಿಸಿದಂತಿದೆ. ಇಲ್ಲಿನ ಕಂಬವೊಂದರ ಮೇಲೆ ಚಾಲುಕ್ಯರ ರಾಜಲಾಂಛನ, ಕಲ್ಲಿನ ಏಣಿ ಹಾಗೂ ವಿವಿಧ ಚಿತ್ತಾರದ ಜಾಲಂದ್ರಗಳು ಗಮನ ಸೆಳೆಯುತ್ತವೆ. ಕ್ರಿಸ್ತ ಶಕ 634ರಲ್ಲಿ ಎರಡನೆಯ ಪುಲಕೇಶಿಯ ಕಾಲದಲ್ಲಿ ಅವನ ಆಶ್ರಯದಲ್ಲಿದ್ದ ರವಿಕೀರ್ತಿಯಿಂದ ಮೇಘೂತಿ ದೇವಾಲಯವು ನಿರ್ಮಾಣವಾಯಿತು. ಎತ್ತರವಾದ ಸ್ಥಳದಲ್ಲಿರುವ ಕಾರಣ ದೇವಾಲಯಕ್ಕೆ ಈ ಹೆಸರು ಬಂದಿದೆ. ಜಿನನಿಗೆ ಸಮರ್ಪಿತವಾಗಿದ್ದ ಈ ಗುಡಿಯು ಗರ್ಭಗೃಹ ಮತ್ತು ನವರಂಗಗಳನ್ನು ಹೊಂದಿದೆ. ಇದು ಬೆಟ್ಟದ ಮೇಲಿದ್ದು ಎತ್ತರದ ಅಧಿಷ್ಠಾನದ ಮೇಲೆ ಕಟ್ಟಲಾಗಿದೆ. ಇದನ್ನು ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿದ್ದ ರವಿಕೀರ್ತಿ ಎಂಬ ಕವಿ ಕಟ್ಟಿಸಿದ. ಇಲ್ಲಿನ ಮುಖಮಂಟಪದ ಹೊರಮಿತ್ತಿಯ ಮೇಲೆ ಚಾಲುಕ್ಯ ಅರಸರ ವಂಶಾವಳಿ ಹಾಗೂ ಉತ್ತರ ಭಾರತದ ವಿಷ್ಣುವರ್ಧನ ಹಾಗೂ ಇಮ್ಮಡಿ ಪುಲಕೇಶಿ ನಡುವೆ ನಡೆದ ಯುದ್ಧದ ವಿವರಣಾತ್ಮಕ ಶಾಸನವಿದೆ. ಇಲ್ಲಿ ಮಹಡಿ ಮೇಲೊಂದು ಗರ್ಭಗುಡಿ ಇರುವುದು ವಿಶೇಷ. ಮೇಲಿರುವ ಗರ್ಭಗೃಹಕ್ಕೆ ಹೋಗಲು ಅಂತರಾಳದಲ್ಲಿ ಮೆಟ್ಟಿಲುಗಳಿವೆ. ಇದು ಕರ್ನಾಟಕದ ಅತ್ಯಂತ ಪುರಾತನ ಜಿನಾಲಯವಾಗಿದ್ದು ಅಧ್ಯಯನದ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಇನ್ನು ಇಲ್ಲಿರುವ ಕೊಂಟಿಗುಡಿ, ಇದರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕೊಂಟಿಗುಡಿ ಎಂದು ಹೆಸರು ಪಡೆದ ದೇವಾಲಯದ 4 ಕಂಬಗಳಿಗೆ ಆಧಾರವೇ ಇಲ್ಲ. ಅವು ಅಣಿಯಿಂದ ಗುಂಡಾದ ಬೋದಿಗೆಯವರೆಗೆ ಚೌಕಾಕಾರವಾಗಿವೆ. ಕೇಳುಗರೆ, ಇದುವರೆಗೂ ಐಹೊಳೆಯ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಕೇಳುಗರೆ, ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕೇ? ಹಾಗಾದರೆ ಕೇಳಿ, ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕಾರ್ಯಕ್ರಮಗಳನ್ನು ನಿಮ್ಮ ಮೆಚ್ಚಿನ 90.4 ತರಂಗಾಂತರಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಜಾಹೀರಾತುಗಳಿಗಾಗಿ 256-999 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಖಡ್ಗವನ್ನು ಹಿಡಿದು ಶಿವ ಕರುಣಿಸಿದ್ದೀಯಾ, ಪ್ರತ್ಯಕ್ಷವಾಗಿದ್ದೀಯಾ ಸರಿ, ಇಲ್ಲಂದ್ರೆ ನನ್ನ ಪ್ರಾಣ ತ್ಯಾಗ ಮಾಡ್ತೀನಂತ ಖಡ್ಗವನ್ನು ಹಿಡಿದು

0: ಕಾಮತ್ ಹಾಕಿದ್ದಾನಷ್ಟೇ. ಆ ರಾವಣೇಶ್ವರನ ತಲೆ ರುಂಡ ಮುಂಡ ಮೇರಾಗಿ ಆ ರುಂಡವು ಅಷ್ಟು ದೂರದಲ್ಲಿ ಬಿದ್ದ ತಲೆ ಕೂಡ ಏನಂತ ಹೇಳ್ತಿದ್ದೆ ಅಂದ್ರೆ,
1: ಓ ನಮ ಶಿವ.
0: ಆ ರುಂಡವು ಕೂಡ ಆ ಅದೇ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಶಿವಾಯ ಅಂತಕ್ಕಂತ ಪಂಚಾಕ್ಷರಿ ಮಂತ್ರವನ್ನು ರುಂಡವು ಕೂಡ ಆ ನಮ ಶಿವ ರುಂಡವು ಕೂಡ ಆ ನಮ ಶಿವಾಯ ಅಂತಕ್ಕಂತ ಪಂಚಾಕ್ಷರಿ ಆ ಪರಮೇಶ್ವರ ಪ್ರತ್ಯಕ್ಷನಾಗಿದ್ದಾನೆ. ಕುಮಾರ ರಾವಣ ಅಂದ್ರೆ ನೀನೆ, ನಾನು ಮೆಚ್ಚಿದ್ದೇನೆ, ಅದಕ್ಕಾಗಿ ಆ ರಾವಣೇಶ್ವರನ ಕೈಯಲ್ಲಿಟ್ಟಿದ್ದಾನೆ. ಆತ್ಮಲಿಂಗವನ್ನು ಸ್ವೀಕರಿಸಿದ್ದಾನೆ ರಾವಣೇಶ್ವರ. ಆಗ ಪರಮೇಶ್ವರ ಹೇಳ್ತಿದ್ದಾನೆ, ಓ ರಾವಣ, ಈ ಆತ್ಮಲಿಂಗವನ್ನು ಎಲ್ಲಿ ಪ್ರತಿಷ್ಠಾಪಿಸಬೇಕೆಂದು ನೀನು ಇಚ್ಛಿಸಿದ್ದೀಯೋ ಆ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಕೆಳಗಿಡಬೇಕು. ಹಾಗಾಗಲಿಲ್ಲ ಅಂದ್ರೆ ಈ ಆತ್ಮಲಿಂಗಕ್ಕೋಸ್ಕರ ಪಂಚಭೂತಗಳು ಕೂಡ ಎದುರು ನೋಡ್ತಾ ಇದೆಯ ಅಂತ ಹೇಳಿ ಪರಮೇಶ್ವರ ಆಗ ಆತ್ಮಲಿಂಗವನ್ನು ಸ್ವೀಕರಿಸಿದ ರಾವಣೇಶ್ವರ ಆತ್ಮಲಿಂಗವನ್ನು ತನ್ನ ಕರಗಳಲ್ಲಿ ಪಿಡಿದು ನೇರವಾಗಿ ಪ್ರಯಾಣವಾಗಿ ಲಂಕಾನಗರಕ್ಕೆ ಬರ್ತಿದ್ದಾನೆ. ಎಲ್ಲಿ ಬರ್ತಿದ್ದಾನಂದ್ರೆ ಪಶ್ಚಿಮ ಸಮುದ್ರ ತೀರ ಎಂಬತಕ್ಕಂತ ಪಶ್ಚಿಮ ಸಮುದ್ರ ತೀರದಲ್ಲಿ ಸಾಯಂಕಾಲವಾಯಿತು. ಸಂಧ್ಯೆ ಸಮೀಪಿಸ್ತಾ ಇದೆ. ಸೂರ್ಯ ಮುಳುಗೋ ಅಂತ ಸಮಯ. ಆಗ ಬರ್ತಿದ್ದಾನೆ ಪಶ್ಚಿಮ ಸಮುದ್ರ ತೀರದಲ್ಲಿ.

ಖಡ್ಗವನ್ನು ತಿಳಿದು ಶಿವ ಕರುಣಸಿದ್ಧಿಯ ಪ್ರತ್ಯಕ್ಷವಾಗಿತ್ತು. ಪ್ರತ್ಯಕ್ಷವಾಗಿದ್ಯಾ ಸರಿ, ಇಲ್ಲಂದ್ರೆ ನನ್ನ ಪ್ರಾಣ ತ್ಯಾಗ ಮಾಡ್ತೀನಂತ ಖಡ್ಗವನ್ನು ಹಿಡಿದು ಏನ್ ಮಾಡ್ತಿದ್ದಾನೆ, ತಪವನ್ನ ಆಚರಿಸ್ತಾ ಇದ್ದಾನೆ. ಯಾವ ತರ? ನಮ ಶಿವಾಯ ಹೋ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದು ಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದು ಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 322 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ ಕಥೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಳ್ಳಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದು ಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರಾ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿ ವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಹುಡುಗನಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಲ್ಲಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ.
ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿತು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಾಗೊಳಿಸಿದನೆಂದು ಜಸ್ಟಿನ್ ಹೇಳಿದ್ದಾನೆ. ಅವನು ಹೆಸರಿಸಿರುವ ಸಂದ್ರಕೋಟಸ್ ಎಂಬುವವನು ಚಂದ್ರಗುಪ್ತನೇ ಇರಬೇಕು. ಇದುವರೆಗೆ ಲಭ್ಯವಿರುವ ಎಲ್ಲಾ ಪುರಾವೆಗಳಿಂದ ಚಂದ್ರಗುಪ್ತ ಪ್ರಾಶಾಪು 324 ಸಿಂಹಾಸವನ್ನೇರಿರಬಹುದೆಂದು ತಾತ್ಕಾಲಿಕವಾಗಿ ನಿರ್ಧರಿಸಬಹುದಾಗಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಒಡೆತನ ಸ್ಥಾಪಿಸಿದ ಮೇಲೆ ದೊರೆ ನಂದನ ದುರಾಡಳಿತವನ್ನು ಕೊನೆಗೊಳಿಸುವ ಕಾರ್ಯದಲ್ಲಿ ಚಂದ್ರಗುಪ್ತ ಉದ್ಯುಕ್ತನಾದನೆಂದು ಹೇಳಲಾಗಿದೆ. ಆದರೆ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದ ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು, ಆದರೆ ತಾನು ಜಯಿಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು. ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಹಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಪ್ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯ ಅರಾಕೋಸಿಯ ಪರೋಪನಿ ಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ. ಇವನ ಮೊಮ್ಮಗನಾದ ಅಶೋಕ ಕಲಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ.
ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೋರಿಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. ಒಂದನೆಯ ರುದ್ರದಾಮನ ಜನಗಡ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತ ಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300ರವರೆಗೆ ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲಾ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹ ತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ. ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತ್ತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮ ಆಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿ ಸ್ಥಳೀಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು. ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು 3ನೆಯದರ ಕೆಲಸ. 4ನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. 5ನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ ಸರಕುಗಳ ಬೆಳೆಯ 1/10 ಒಂದು ಭಾಗವನ್ನು ವಸೂಲು ಮಾಡುವುದು 6ನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6 ಲಕ್ಷ ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ಥ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಾಸ್ಥಾನಿಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇದರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

0: Bunny!
1: पीएम जय अब गरीबों की जय बन गई है.
2: ಇನ್ನು ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 ಕ್ರೋರ್ಸ್ಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
3: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
4: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಪುದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರೆ, ಸ್ವಚ್ಛ ಸುಜಲ ಗ್ರಾಮದ ಕಥೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆ ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ.
5: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
4: ಪ್ರತಿಯೊಂದು ವಿಧಿಯು ಸ್ವಚ್ಛವಾಗಿದ್ದು ಪ್ರತಿಯೊಬ್ಬ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
5: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
4: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
5: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
4: ಇದು ಯಾವ ಕಾರ್ಯಕ್ರಮ? ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
5: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಧ್ವನಿಯಲ್ಲಿ.
4: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕಾ
5: ಮತ್ತು ನಾನು ಸುಜಲ್ ಕುಮಾರ್.
4: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
5: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು. ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ ಕಟ್ಟಡಕ್ಕೆ ಟ್ಯಾಪ್ನಿಂದ ನೀರು ತಲುಪಬೇಕು.
4: ಹೌದು, ನಿಮಗೆ ಗೊತ್ತೇನು, ಪ್ರಧಾನ ಮಂತ್ರಿಗಳು 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019ರ ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
5: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
4: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನ ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
5: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
4: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
5: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ. ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ಸಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
4: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆಯ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ.
6: ನಮಸ್ಕಾರ, ಮೇ ಸಿ ಆರ್ ಪಾಟೀಲ್, ಕೇಂದ್ರ ಮಂತ್ರಿ ಜಲಶಕ್ತಿ ಮಂತ್ರಾಲಯ. ಆದ್ಮೇ ಆಪ್ಸೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಜುಡ್ಕರ್ ಬಹುತ್ ಪ್ರಸನ್ನ ಹೂ. प्रधानमंत्री श्री नरेंद्र मोदी साहब का सपना है हर घर जल हर गांव स्वच्छ। इस सपनों को साकार करने के लिए जल जीवन मिशन और स्वच्छ भारत मिशन ग्रामीण से गांव गांव में क्रांतिकारी बदलाव आया है। आज देश के करोड़ों ग्रामीण परिवारों को नल से जल मिल रहा है। महिलाएं अब पानी के लिए दूर नहीं जाती, बच्चे स्कूलों में साफ पानी पीते हैं और गांव में भी बीमारियां कम हो रही है। स्वच्छ भारत मिशन ने खुले में शौच से मुक्ति दिलाई, शौचालय निर्माण को जन आंदोलन बनाया और अब हम ठोस एवं तरल अपशिष्ट प्रबंधन पर जोर दे रहे हैं ताकि गांव पूरी तरह स्वच्छ और स्वस्थ बने। यह सिर्फ सरकारी योजना नहीं, यह जन आंदोलन बन चुका है, लेकिन यह यात्रा अभी अधूरी है। हमें मिलकर यह सुनिश्चित करना है कि हर गांव में जल स्रोत टिकाऊ हो, हर घर में पानी की गुणवत्ता बनी रहे, हर घर में शौचालय का सही उपयोग हो। मैं आप सभी को आग्रह करता हूं कि आइए हम सब मिलकर स्वच्छ और सुजल गांव के इस संकल्प को और मजबूत करें। अपने दोस्तों और पड़ोसियों को भी इस अभियान से जोड़े, रेडियो कार्यक्रम सुने, अपनी कहानियां साझा करें और दूसरों को प्रेरित करें। स्वच्छ सुजल गांव प्रधानमंत्री जी के विकसित भारत के अपने सपने को साकार करने के लिए इस दिशा में एक महत्वपूर्ण कदम है और 140 करोड़ देशवासियों द्वारा एक साथ बढ़ाया गया हर एक कदम देश को बहुत आगे ले जाएगा, ये मुझे विश्वास है। आप सबका बहुत बहुत धन्यवाद। जय हिंद।
4: ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಕೇಂದ್ರ ಸಚಿವರಾದ ಶ್ರೀ ಸಿಆರ್ ಪಾಟೇಲ್ ಅವರು ನೀಡಿದ ಮಾಹಿತಿಯ ಪ್ರಕಾರ ಈ ದೇಶದ ಪ್ರತಿಯೊಂದು ಹಳ್ಳಿ ಮತ್ತು ಮನೆಯ ಬಯಲಿನಲ್ಲಿ ಮಲವಿಸರ್ಜನೆ ಮಾಡಿದ್ದಾಗ, ಒಣ ಮತ್ತು ಹಸಿ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಿದಾಗ, ಹಸುವಿನ ಸಗಣಿ ಬಳಸಿದಾಗ ಮತ್ತು ನಲ್ಲಿ ನೀರನ್ನು ಚೆನ್ನಾಗಿ ಬಳಸಿದಾಗ ಮಾತ್ರ ಸ್ವಚ್ಛತೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ.
5: ನೀವು ಹೇಳಿದ್ದು ಸರಿ. ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕಾಗಿ ನಿರ್ಮಿಸಲಾದ ರಚನೆಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಎಲ್ಲಾ ಗ್ರಾಮಸ್ಥರು ತೆಗೆದುಕೊಳ್ಳುವವರೆಗೆ ನಮ್ಮ ಗೆಲುವು ಅಪೂರ್ಣವಾಗಿರುತ್ತದೆ. ನಾವು ಒಟ್ಟಿಗೆ ಇದ್ದು ಒಟ್ಟಿಗೆ ಕೆಲಸ ಮಾಡಿದರೆ ಇದು ಸಾಧ್ಯವಾಗುತ್ತದೆ. ಪರಸ್ಪರ ಸಹಕಾರ ಮತ್ತು ವೈಯಕ್ತಿಕ ಹಿತಾಸಕ್ತಿಯನ್ನು ಮೀರಿ ಸ್ವಚ್ಛ ಮತ್ತು ಸುಜಲ ಗ್ರಾಮ ಅಭಿಯಾನದ ನಿಯಂತ್ರಣವನ್ನು ಕೈಹಿಡಿದು ನಾವು ಗೆಲ್ಲಿಸುತ್ತೇವೆ.

0: ಯಾರಿದು?
1: ನಾವು ಹೇಳ್ತಿರೋದು ಅವಳಗ್ ಸ್ವಲ್ಪ ತೊಂದರೆ ಆಗ್ತಿದೆ, ಅದಕ್ಕೆ ಅವಳು ನಗ್ತಾ ಇದ್ದಾಳೆ.
0: ಅದು ತುಂಬಾ ಭಯಾನಕ ನಗು, ಅದು ಯಾರೆಂದು ನನಗೆ ತಿಳಿದಿಲ್ಲ, ಹೋಗಿ ಕೇಳೋಣ.
1: ಹ್ಮ್, ನೀನ್ ಯಾರು?
2: ನಾನ್ ಯಾರು? ನಾನು ಪ್ರದೂಷಿಕ, ನೀನು ನನ್ನನ್ನು ಪದುಷಿನಿಕ ಎಂದು ಕರೆಯಬಹುದು.
0: ಪ್ರದೂಷಿಕ, ಪದುಷಿನಿಕ,
1: ಈ ಹೆಸರು ಹೇಗೆ ಬಂದವು? ಅಂತ ಹೆಸರೇ ಇಲ್ವಲ್ಲ.
0: ಖಂಡಿತ, ಯಾರಿಗಾದ್ರೂ ಅಂತಹ ಹೆಸರಿದೆಯೇ?
1: ಅಂದ ಹಾಗೆ ನೀವು ಎಲ್ಲಿಂದ ಬಂದವರು? ನೀವು ಎಲ್ಲಿ ವಾಸವಿದ್ದೀರಿ? ನೀವು ಏನ್ ಮಾಡ್ತಿದ್ದೀರಿ? ನಿಮ್ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ.
2: ನಾನು ಯಾರೆಂದು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸಹೋದರ. ನಾನು ಎಲ್ಲಿಂದ ಬಂದಿದ್ದೇನೆ ನೀವೇ ಕಂಡುಕೊಳ್ಳುವಿರಿ. ನಾನು ಎಲ್ಲಿ ವಾಸಿಸುತ್ತಿದ್ದೇನೆ ಎಂಬುದರ ಬಗ್ಗೆ ನಾನು ಎಲ್ಲೆಡೆ ಇದ್ದೇನೆ ಎಂದು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ, ಹೊರಗೆ, ಗಾಳಿಯಲ್ಲಿ, ನೀರಿನಲ್ಲಿ, ಅಲೆಗಳಲ್ಲಿ.
1: ಓಹೋಹೋ, ನೀನೊಬ್ಬ ಮಾಯವಾದಿ ಎಂದು ತೋರುತ್ತದೆ. ಮಾನವರು ಸಹ ಈಗ ಬದುಕೋದಿಲ್ಲ.
2: ನಾನು ಮಾಲಿನ್ಯಕಾರಕಗಳು ಅಂದ್ರೆ ಮಾಲಿನ್ಯವನ್ನು ಹರಡುವವರು. ನಾನು ಭ್ರಮೆಯೂ ಅಲ್ಲ, ಭ್ರಮೆನೂ ಅಲ್ಲ, ನೆರಡು ಅಲ್ಲ. ಆದರೆ ನನ್ನ ನೆರಡು ಎಲ್ಲೆಡೆಯೇ ಇದೆ. ನಾನು ಕಸದ ರಾಶಿಗಳು, ಕೊಳಕು ಚರಂಡಿಗಳು, ಹೊರಗಡೆ ಮೋಡಗಳು, ಕೊಳಕು ನೀರು, ಹೊಗೆಯ ಮೋಡಗಳು ಮತ್ತು ಕೊಳಕು ನೀರಿನ ಅನಿಲಲ್ಲಿ ವಾಸಿಸುತ್ತೇನೆ. ನಾನು ಗಾಳಿ, ಮಣ್ಣು, ನೀರನ್ನು ಕಲುಷಿತಗೊಳಿಸುತ್ತೇನೆ. ರೋಗಗಳು ಹರಡುವುದೇ ನನ್ನ ಕೆಲಸ. ಅದು ನಾನು. ಹೌದು, ನಾನು ಮಾಲಿನ್ಯಕಾರಕಗಳು. ನಾನು ಸ್ವಚ್ಛ ಮಾಲಿನ್ಯವನ್ನು ಹರಡುವುದೇ? ಓಹೋ, ಇಲ್ಲ, ನೀನು ಹೋಗು, ನಿನಗೆ ಇಲ್ಲಿ ಯಾವುದೇ ಕೆಲಸವಿಲ್ಲ.
1: ನಾವು ಇಲ್ಲಿ ಶುದ್ಧ ಪರಿಸರ ಮತ್ತು ಶುದ್ಧ ನೀರಿನ ಬಗ್ಗೆ ಮಾತನಾಡುತ್ತಿದ್ದೇವೆ, ಮಾಲಿನ್ಯವನ್ನಲ್ಲ. ನಾವು ಮಾಲಿನ್ಯವನ್ನು ತೊಡೆದು ಹಾಕಬೇಕು.
2: ಮೂರ್ಖ, ಮಾಲಿನ್ಯ ಎಷ್ಟು ಕೆಟ್ಟದಾಗಿ ಹರಡಿದೆ ಎಂದರೆ ಅದನ್ನು ನಿರ್ಮೂಲನೆ ಮಾಡುವ ಬಗ್ಗೆ ಮಾತನಾಡುವುದು ಕೂಡ ಮೂರ್ಖತನ.
1: ಹಾ, ಸುಮ್ಮನಿರು, ನಾವು ಸ್ವಚ್ಛತಾ ಅಭಿಯಾನದ ರಾಯಭಾರಿಗಳು.
2: ಸಂಗ್ರಹವಾಗಿರುವ ಎಲ್ಲಾ ಕೊಳಕು ಮತ್ತು ಮಾಲಿನ್ಯವನ್ನು ನಾವು ತೊಡೆದು ಹಾಕಲಿದ್ದೇವೆ.
1: ಯಾವುದೇ ಅಡೆತಡೆಗಳು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ.
2: ನಾವು ಇದನ್ನು ನಿರ್ಧರಿಸಿದ ನಂತರ ನಿಮ್ಮಲ್ಲಿ ಒಬ್ಬರಲ್ಲ, ಸಾವಿರದ ಜನರು ಸಹ ನಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಸರಿ ಸರಿ, ತುಂಬಾ ಹೆಮ್ಮೆ. ದೊಡ್ಡ ಮಾಲಿನ್ಯದ ಬಗ್ಗೆ ಮರೆತು ಬಿಡಿ. ನೀವು ಹಳ್ಳಿಯಲ್ಲಿರುವ ಕೊಳೆಯನ್ನು ಒಂದು ಸಣ್ಣ ಕಣದಿಂದ ತೊಡೆದು ಹಾಕಲು ಸಾಧ್ಯವಿಲ್ಲ.
1: ನಿಮಗೆ ಕೆಲವು ಗಂಭೀರ ಗೊಂದಲಗಳಿವೆ ಎಂದು ತೋರುತ್ತದೆ.
0: ಮೇಡಮ್, ನಮ್ಮ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲು ಸ್ಪರ್ಧೆಯಲ್ಲಿ ತೊಡಗಿದ್ದಾರೆ. ಆದ್ರೆ ನಿಮಗೆ ಅರ್ಥವಾಗಿದೆಯೇ?
1: ಜನರು ಕೊಳೆಯ ಹಾನಿ ಮತ್ತು ಸ್ವಚ್ಛತೆಯ ಪ್ರಯೋಜನಗಳನ್ನು ಕಲಿತಿದ್ದಾರೆ.
0: ಒಂದು ಅಥವಾ ಎರಡು ಅಲ್ಲ, ನೂರಾರು ಹಳ್ಳಿಗಳಲ್ಲಿ ಸ್ವಚ್ಛತೆಯ ಧ್ವಜವು ಎತ್ತರಕ್ಕೆ ಹಾರುತ್ತಿದೆ. ಸ್ವಚ್ಛ ಗ್ರಾಮದ ಧ್ವಜವು ಕೂಡ ಎತ್ತರಕ್ಕೆ ಹಾರುತ್ತಿದೆ. ನೂರಾರು ಹಳ್ಳಿಗಳನ್ನ ಬಯಲು ಶೌಚ ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ.
2: ತುಂಬೆ ಹರಿಯುವ ಚರಂಡಿಗಳು, ಎಲ್ಲೆಡೆ ಹರಡಿರುವ ಕಸ, ಬೆಳಗ್ಗೆ ಮತ್ತು ಸಂಜೆ ತೆರೆದ ಸ್ಥಳಗಳಲ್ಲಿ ಮಲ ವಿಸರ್ಜನೆ ಮಾಡುವ ಜನರು ಮತ್ತು ಪಾನ್ ಗುಟ್ಕಾ ತಿಂದ ನಂತರ ಎಲ್ಲೆಡೆ ಉಗುಳುವ ಜನರು ಇರುವ ಗ್ರಾಮಗಳಲ್ಲಿ ನೀವು ಕೊಳೆಯನ್ನು ಹೇಗೆ ತೆಗೆದುಹಾಕುತ್ತೀರಿ? ಕೊಳಕಿನ ಸಾಮ್ರಾಜ್ಯವನ್ನು ನೀವು ಹೇಗೆ ತೆಗೆದುಹಾಕುತ್ತೀರಿ ಹೇಳಿ.
0: ಎಚ್ಚರಿಕೆಯಿಂದ ಆಲಿಸಿ. ದೇಶದ ಪ್ರತಿಯೊಂದು ಹಳ್ಳಿಯು ಸ್ವಚ್ಛ ಗ್ರಾಮವಾಗುತ್ತದೆ. ಇದು ಮಾತ್ರವಲ್ಲ, ಇದು ನಡೆಯುತ್ತಿರುವ ಪ್ರತಿಯೊಂದು ಹಳ್ಳಿಯು ಇದನ್ನು ಪ್ರಚಾರ ಮಾಡುತ್ತಿದೆ.
1: ಸ್ವಚ್ಛತೆ ಮತ್ತು ಸುಜಲ ಸಂದೇಶವು ಪ್ರತಿಯೊಂದು ಹಳ್ಳಿಯಲ್ಲೂ ಹರಡುತ್ತಿದೆ. ಶೀಘ್ರದಲ್ಲೇ ನಾವು ಮಾಲಿನ್ಯದ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ ಎಂದು ನೀವು ನೋಡುತ್ತೀರಿ.
0: ನಾವು ಸ್ವಚ್ಛವಾಗಿರಬೇಕು, ಇದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ.
1: ಕೆಲವು ಸ್ಥಳಗಳಲ್ಲಿ ಕೊಳಕು ಬಹಳಷ್ಟು ಹರಡಿದೆ ಎಂದು ನಮಗೆ ತಿಳಿದಿದೆ. ಆದರೆ ನಾವು ಸ್ವಚ್ಛವಾಗಿರಬೇಕು ಎಂದು ನಾವು ನಿರ್ಧರಿಸಿದ್ದೇವೆ.
0: ಮತ್ತು ಇದರ ನಂತರವೂ ನೀವು ಇನ್ನೂ ಹಾಗೆ ಭಾವಿಸಿದರೆ ನೀವು ನಿಮ್ಮ ತಂತ್ರಗಳನ್ನು ಪ್ರಯತ್ನಿಸಬಹುದು.
1: ಪ್ರದೂಷಿಕ, ನೀವು ಬಯಸುವ ಯಾವುದೇ ಪಿತೂರಿಯನ್ನು ರೂಪಿಸಿ. ನಮ್ಮ ಹಳ್ಳಿಯ ಜನರು ನಿಮ್ಮ ತಂತ್ರಗಳಿಗೆ ಬಲಿಯಾಗುವುದಿಲ್ಲ.
2: ನಿಮ್ಮ ಜನಾಂಗವು ಎಷ್ಟು ಕಾಲ ಇರುತ್ತದೆ ಎಂದು ಕಾಲವೇ ಹೇಳುತ್ತದೆ. ಯಾರೂ ನನ್ನ ದಾಳಿಯಿಂದ ತಪ್ಪಿಸಿಕೊಂಡಿಲ್ಲ. ನೀವು ನನಗೆ ಸವಾಲು ಹಾಕಿದರೆ ನೀವು ತುಂಬಾ ತೊಂದರೆಯನ್ನು ಸಿಲುಕುತ್ತೀರಿ.
0: ನಾವು ಅನೇಕ ಹಿನ್ನಡೆಗಳನ್ನು ಎದುರಿಸುತ್ತಿದ್ದೇವೆ, ಈಗ ನಾವು ಬಿಟ್ಟು ಕೊಡುವುದಿಲ್ಲ.
1: ನಾನು ಎಷ್ಟೇ ತೊಂದರೆಗಳನ್ನು ಎದುರಿಸಿದರೂ ನಾನು ನಿಲ್ಲುವುದಿಲ್ಲ.
2: ನೀವು ಶುದ್ಧ ಮತ್ತು ಪರಿಶುದ್ಧರಾಗುವ ಕನಸು ಬಿಟ್ಟು ಬಿಡಿ. ಶುದ್ಧ ನೀರು ನಿಮ್ಮನ್ನು ಕರೆದೊಯ್ಯುತ್ತದೆ. ಓಹ್, ನೀವು ಸಾಯುತ್ತೀರಿ. ಕಸ ಮತ್ತು ಮಾಲಿನ್ಯದಿಂದ ನಾವು ನಿಮ್ಮ ಜೀವನವನ್ನು ತೆಗೆದುಕೊಳ್ಳುತ್ತೇವೆ.
1: ಈಗ ಸುಮ್ಮನಿರಿ, ನಾವು ಒಮ್ಮೆ ಯಶಸ್ವಿಯಾಗದಿದ್ದರೆ ಈ ಬಾರಿ ನೀವು ಖಂಡಿತವಾಗಿಯೂ ಸೋಲುತ್ತೀರಿ.
0: ಎಲ್ಲರೂ ಅರ್ಥ ಮಾಡಿಕೊಂಡಿರೋದ್ರಿಂದ ನಾವು ನಮ್ಮ ಹಳ್ಳಿಗಳನ್ನು ಮತ್ತು ನಮ್ಮ ಮನೆಗಳನ್ನು ಉಳಿಸಬೇಕು.
1: ಈ ಬಾರಿ ನಮ್ಮ ಸಂಕಲ್ಪ ದೃಢವಾಗಿದೆ. ಪ್ರತಿಯೊಂದು ಹಳ್ಳಿಯು ದೇಶದ ಸ್ವಚ್ಛ ಗ್ರಾಮವಾಗುತ್ತದೆ.
0: ಮತ್ತು ನೀವು ಪ್ರತಿಯೊಂದು ಹಳ್ಳಿಯ ಕಥೆಯನ್ನ ಕೇಳುತ್ತೀರಿ,

0: ನೋಡುತ್ತೇನೆ, ನಾನು ಖಂಡಿತವಾಗಿಯೂ ನೋಡುತ್ತೇನೆ. ನನ್ನ ಸಹೋದ್ಯೋಗಿಗಳು ಮತ್ತು ನಾನು ಹೇಳಿದಂತೆ ನಮ್ಮ ಕೆಲಸವನ್ನು ಪ್ರಾರಂಭಿಸಿದಾಗ ಅದು ಖುಷಿಯಾಗುತ್ತದೆ. ನಾವು ಕೊಳಕು ಕಸವನ್ನು ಹರಡುತ್ತೇವೆ, ದಬ್ಬಾಳಿಕೆಯನ್ನು ಸೃಷ್ಟಿಸುತ್ತೇವೆ, ನಾವು ಖಂಡಿತವಾಗಿಯೂ ನೋಡುತ್ತೇವೆ. ಅವ್ಯವಸ್ಥೆ ಉಳಿದಿರುವಾಗ ನಾನು ಹೊರಡುತ್ತೇನೆ, ಆದರೆ ನೆನಪಿರಲಿ, ನಾನು ಖಂಡಿತವಾಗಿಯೂ ಹಿಂದಿರುಗುತ್ತೇನೆ.
1: ಓ, ಪ್ರದೋಷಿಕ ಓದ್ಲು, ಸುಜನ್ ಸಹ ಎಲ್ಲೋ ಹೋಗಿದ್ದಾನೆ. ಈಗ ಕಾರ್ಯಕ್ರಮದ ಕುರಿತು ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುಗರಿಗೆ ನೀಡಿದ ಸಂದೇಶವನ್ನು ನಿಮಗೆ ಪ್ರಸ್ತುತಪಡಿಸೋಣ.
2: ಬಂಧುಗಳೇ, ಸಮುದಾಯ ರೇಡಿಯೋ ಕೇಳುವವರಿಗೆ ನಮಸ್ಕಾರ. ನಾನು ವಿ ಸೋಮಣ್ಣ, ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ. ನಿಮ್ಮೊಂದಿಗೆ ಭಾರತ ಸರ್ಕಾರದ ಒಂದು ವಿಶೇಷ ಯೋಜನೆಯ ಮೇಲಿನ ಸಂದೇಶವನ್ನು ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳಲು ನನಗೆ ಸಂತೋಷವಾಗಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಜಲಶಕ್ತಿ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಅಭಿಯಾನದ ಮೂಲಕ ದೇಶಾದ್ಯಂತ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳ ಮೂಲಕ ನೀರು, ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಂದೇಶವನ್ನು ನೇರವಾಗಿ ಹಳ್ಳಿಗಳಿಗೆ ಸ್ಥಳೀಯ ಜನರ ಭಾವನೆ ಮತ್ತು ಭಾಷೆಗಳಲ್ಲಿ ತಿಳಿಸಲಾಗುತ್ತಿದೆ. ಈ ಕೇಂದ್ರಗಳು 10 ವಿಶೇಷ ಸಂಚಿಗಳನ್ನು ಪ್ರಸಾರ ಮಾಡುತ್ತಿವೆ. ಸ್ವಚ್ಛ ಸುಜಲ್ ಗಾಂವ್, ಸ್ವಚ್ಛ ಭಾರತ್ ಮಿಷನ್, ಜಲ್ ಜೀವನ್ ಮಿಷನ್ ಎಂದರೆ ಎಂಬುದರ ಬಗ್ಗೆ ತಿಳಿಸುತ್ತದೆ. ಈ ಯೋಜನೆಗಳ ಅನುಷ್ಠಾನ ಮತ್ತು ನಿರ್ವಹಣೆಯಲ್ಲಿ ಸಮುದಾಯವು ಹೇಗೆ ಭಾಗವಹಿಸಬಹುದು, ಇವೆಲ್ಲವನ್ನು ಜಾನಪದ ಹಾಡುಗಳು, ಬೀದಿ ನಾಟಕಗಳು, ತಜ್ಞರ ಸಂದರ್ಶನಗಳು ಮತ್ತು ಸಮುದಾಯ ಚರ್ಚೆಗಳ ಮೂಲಕ ತಿಳಿಸಲಾಗುವುದು. ಸುರಕ್ಷಿತ ಕುಡಿಯುವ ನೀರು, ನೈರ್ಮಲ್ಯ, ಮಹಿಳೆಯರಲ್ಲಿ ಋತುಚಕ್ರ ಸಂಬಂಧಿ ಸ್ವಚ್ಛತೆ, ಕೈ ತೊಳೆಯುವ ಅಭ್ಯಾಸಗಳನ್ನು ಉತ್ತೇಜಿಸುವಲ್ಲಿ ಈ ಕಾರ್ಯಕ್ರಮವು ಸಹಾಯವಾಗಲಿದೆ. ಸಮುದಾಯ ಪ್ರಥಮ ಎಂಬ ಕಲ್ಪನೆ ಈ ಯೋಜನೆಯನ್ನು ವಿಶೇಷವಾಗಿಸುವ ವಿಧಾನವಾಗಿದೆ. ಆಡುಭಾಷೆಯಲ್ಲಿ ಮಾತನಾಡುವ ಮೂಲಕ ಮಕ್ಕಳಿಂದ ಹಿಡಿದು ಹಿರಿಯರಿಗೆ ಪ್ರತಿಯೊಬ್ಬ ನಾಗರಿಕರು ಆರೋಗ್ಯಕರ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಈ ಕಲ್ಪನೆ ಖಾತ್ರಿಪಡಿಸುತ್ತದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವಾಗಲೂ ಈ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಾರೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಮತ್ತು ಜಲ ಜೀವನ್ ಮಿಷನ್ ಕೇವಲ ಸ್ವಚ್ಛತೆಗೆ ಮಾತ್ರವಲ್ಲದೆ ಜಲ ಸಂರಕ್ಷಣೆ, ಜಲ ಸುರಕ್ಷತೆ ಮತ್ತು ಸ್ವಾವಲಂಬಿ ಗ್ರಾಮಗಳತ್ತ ಮತ್ತು ಅವುಗಳ ಅಭಿವೃದ್ಧಿಯತ್ತ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಶಾಲಾ ಮಕ್ಕಳು ಪ್ರತಿನಿತ್ಯ ಕೈ ತೊಳೆಯುವುದನ್ನು ಅಭ್ಯಾಸ ಮಾಡುವುದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀರು ಹಾಗೂ ಸ್ವಚ್ಛತೆಯ ಬಗ್ಗೆ ಚರ್ಚಿಸುವುದು, ಜನತೆಯಲ್ಲಿ ಬರುವುದೇನೆಂದರೆ ನಾವೆಲ್ಲರೂ ಒಟ್ಟಾಗಿ ಈ ಯೋಜನೆಯನ್ನು ಯಶಸ್ವಿಗೊಳಿಸೋಣ. ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋದ ಜೊತೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.
1: ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುಗರಿಗೆ ನೀಡಿದ ಸಂದೇಶವನ್ನ ನೀವು ಕೇಳಿದ್ದೀರಿ. ಸುಜಲ್, ಓ ಸುಜಲ್, ನೀವು ಎಲ್ಲಿ ಕಳೆದು ಹೋಗಿದ್ದೀರಿ? ಪ್ರದೂಷಿಕ ಹೋಗಿದ್ದಾರೆ, ಈಗ ಎಚ್ಚರಗೊಳ್ಳಿ.
3: ನಾನು ನಿದ್ರಿಸುತ್ತಿಲ್ಲ, ನಾನು ಏನೋ ಯೋಚಿಸುತ್ತಿದ್ದೇನೆ.
1: ನೀವು ಏನು ಯೋಚಿಸುತ್ತಿದ್ದೀರಿ?
3: ಪ್ರದೂಷಿಕ ಬಗ್ಗೆ. ಅದು ಯಾರು? ಅವಳಿಲ್ಲಿ ಏಕ್ ಬಂದ್ಲು?
1: ಅದು ಯಾರೇ ಆಗಿರ್ಲಿ, ಒಂದು ವಿಷಯ ಖಚಿತ, ಗಮನದಲ್ಲಿನ ಸಣ್ಣದೊಂದು ಕೊರತೆಯನ್ನು ಸಹ ವೈಫಲ್ಯವೆಂದು ಪರಿಗಣಿಸುವ ಅಭಿಯಾನದಲ್ಲಿ ನಾವು ಭಾಗಿಯಾಗಿದ್ದೇವೆ.
3: ನೀವು ಹೇಳಿದ್ದು ಸರಿ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಇಲ್ಲಿ ನಮ್ಮನ್ನು ಮೋಸಗೊಳಿಸುವವರ ಜನರ ಕೊರತೆ ಇಲ್ಲ.
1: ಆದರೆ ಪ್ರದೂಷಿಕ ಬಂದು ನಮಗೆ ಒಂದು ವಿಷಯವನ್ನ ಕಲಿಸಿದಳು.
3: ಏನು?
1: ಕೆಲಸ ಇನ್ನೂ ಅಪೂರ್ಣವಾಗಿದೆ, ಮಾಡಬೇಕಾದ ಕೆಲಸಗಳು ಬಹಳಷ್ಟು ಉಳಿದಿವೆ ಎಂದು ಅವಳು ಎಚ್ಚರಿಕೆ ನೀಡಿದಳು.
3: ಮತ್ತು ಪ್ರತಿಯೊಬ್ಬ ಕೇಳುಗ, ಪ್ರತಿಯೊಬ್ಬ ಗ್ರಾಮಸ್ಥರು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇದನ್ನೇ. ಸ್ವಚ್ಛತೆ ಮತ್ತು ಉತ್ತಮ ನೀರಿನ ನಡುವೆ ಬಲವಾದ ಸಂಪರ್ಕವಿದೆ. ಸ್ನಾನಗೃಹವಿದ್ದರೂ ನೀರಿಲ್ಲದಿದ್ದರೆ ಹೇಗೆ? ನಲ್ಲಿ ಇದ್ದರೂ ನೀರಿಲ್ಲದಿದ್ದರೆ ಹೇಗೆ? ಅಲ್ಲದೆ ಕೈ ತೊಳೆಯುವುದು ಅಗತ್ಯ ಆದರೂ ನೀರಿಲ್ಲದಿದ್ದರೆ ಹೇಗೆ? ಆದ್ದರಿಂದ ಗ್ರಾಮೀಣ ಭಾರತ ಮುಖವನ್ನು ಪರಿವರ್ತಿಸಲು ಸ್ವಚ್ಛ ಭಾರತ್ ಮಿಷನ್ ಮತ್ತು ಜಲ್ ಜೀವನ್ ಮಿಷನ್ ಒಟ್ಟಾಗಿ ಕೆಲಸ ಮಾಡಬೇಕು. ಇದು ನಿಮ್ಮೆಲ್ಲರಿಂದಲೂ ಅಸಾಧ್ಯ. ಸುಚಿಕಾ, ನೀವು ಹೇಳಿದ್ದು ಸರಿ, ಇದು ಒಳ್ಳೆಯ ಕೆಲಸದ ಹಾದಿಯಲ್ಲಿ ಅನೇಕ ಅಡೆತಡೆಗಳು ನಿಲ್ಲುತ್ತವೆ ಎಂಬುದು ಸಂಕೇತವಾಗಿದೆ. ಆದರೆ ಭಯವಿಲ್ಲದೆ ತಮ್ಮ ಗುರಿಯತ್ತ ಸಾಗುವ ತಮ್ಮ ಗುರಿಯತ್ತ ಸಾಗುತ್ತಿರುವವರು ಮಾತ್ರ ವಿಜಯಶಾಲಿಗಳು. ಮತ್ತು ಸ್ನೇಹಿತರೆ, ನೆನಪಿಡಿ, ದೇಶದ ಪ್ರತಿಯೊಂದು ಹಳ್ಳಿಯನ್ನು ಸ್ವಚ್ಛ ಮತ್ತು ಸಮೃದ್ಧವಾಗಿಸುವುದು ನಮ್ಮ ದೊಡ್ಡ ಗುರಿಯಾಗಿದೆ.
1: ಪ್ರದೋಷಿಕ ಬಂದರೆ ನಾವು ಏನನ್ನೂ ಸಾಧಿಸಿಲ್ಲ ಎಂದು ಭಾವಿಸಬೇಡಿ. ನಾವು ಈಗಾಗಲೇ ಬಹಳಷ್ಟು ಸಾಧಿಸಿದ್ದೇವೆ. ಆಹಾ, ನಮ್ಮ ಪ್ರದೇಶ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತುಂಬಾ ಸ್ವಚ್ಛತೆ ಇದೆ ಮತ್ತು ಟ್ಯಾಪ್ ನೀರು ಪ್ರತಿ ಮನೆಗೆ ತಲುಪಿದೆ ಎಂದು ತಿಳಿದು ಪ್ರದೋಷಿಕ ದುಃಖಿತರಾಗಿರಬೇಕು. ಗ್ರಾಮಸ್ಥರೊಂದಿಗೆ ಮಾತನಾಡಿದ ನಂತರ ನಾವು ಶೀಘ್ರದಲ್ಲೇ ಸಂಪೂರ್ಣ ಯಶಸ್ ಅನ್ನು ಸಾಧಿಸಿದ್ದೇವೆ ಎಂದು ನಮಗೆ ತಿಳಿದಿತ್ತು.
3: ಅವರು ಹೇಳುತ್ತಾರೆ, ನೀರು ಉಳಿಸಿ ಮತ್ತು ಮುಂದಿನ 7 ತಲೆಮಾರಿಗಳು ಬದುಕುಳಿಯುತ್ತದೆ. ನಮ್ಮ ಗ್ರಾಮಸ್ಥರು ಹೇಳುತ್ತಿದ್ದುದು ಅದನ್ನೇ.
1: ಮತ್ತು ಅವರು ಸ್ವಚ್ಛತೆಗಾಗಿ ಸಾಧ್ಯವಿರುವ ಎಲ್ಲಾ ಹೆಜ್ಜೆಗಳನ್ನು ಇಡಲು ಸಿದ್ಧರಿದ್ದಾರೆ.
3: ನಾವು ಪ್ರತಿ ವಾರ ಮತ್ತೆ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಮತ್ತು ಇನ್ನೂ ಕೆಲವು ಜನರಿಗೆ ನಿಮ್ಮನ್ನು ಪರಿಚಯಿಸಲು ಬರುತ್ತೇವೆ.
1: ನೀವು ಸಹ ಈ ಕಾರ್ಯಕ್ರಮದಲ್ಲಿ ಕೊಡುಗೆ ನೀಡಬೇಕು, ಬೆಂಬಲಿಸಬೇಕು ಮತ್ತು ಭಾಗವಹಿಸಬೇಕು.
3: ಹೇಗೆ? ದಯವಿಟ್ಟು ಇದನ್ನು ನಮಗೆ ತಿಳಿಸಿ.
1: ನಮ್ಮ ಜ್ಞಾನ ಮತ್ತು ಪ್ರತಿಫಲ ವಿಭಾಗದ ಬಗ್ಗೆ ನಾವು ನಿಮಗೆ ಹೇಳುವ ಮೊದಲು ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಿಂದ ಸಂದೇಶವನ್ನ ಪ್ರಸ್ತುತಪಡಿಸಿಕೊಳ್ಳೋಣ.
4: ನಮಸ್ಕಾರ, ಮೈ ಅಶೋಕ್ ಕುಮಾರ್ ಮೀನಾ, ಸಚಿವ ಪೇಯಜಲ್ ಓ ಸ್ವಚ್ಛತಾ ವಿಭಾಗ, ಜಲ್ ಶಕ್ತಿ ಮಂತ್ರಾಲಯ ಸೆ ಬೋಲ್ ರಹಾ ಹೂನ್. ಆಪ್ಸೆ ಇಸ್ ಕಮ್ಯುನಿಟಿ ರೇಡಿಯೋ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕೆ ಜರಿಯೆ ಜುಡ್ಕರ್ ಮುಜೆ ಬಹುತ್ ಅಚ್ಛಾ ಲಗ್ ರಹಾ ಹೈ. ಜಬ್ ಹಮ್ ಕಹತೆ ಹೈ ಸ್ವಚ್ಛ ಸುಜಲ್ ಗಾಂವ್, ತೋ ಇಸ್ಕಾ ಮತ್ಲಬ್ ಹೈ ಐಸಾ ಗಾಂವ್ ಜಹಾಂ ಹರ್ ಘರ್ ಮೇ ಸುರಕ್ಷಿತ ಪೇಯಜಲ್ ಪಹುಂಚ್ತಾ ಹೋ, ಹರ್ ಪರಿವಾರ ಕೆ ಪಾಸ್ ಬೆಹತರ್ ಸ್ವಚ್ಛತಾ ಕಿ ಸುವಿಧಾ ಹೋ ಔರ್ ಲೋಕ್ ಸಮ್ಮಾನ್ ಔರ್ ಸುಖ್ ಸೆ ಜೀವನ್ ಜೀತೆ ಹೋ. ಪಿಛಲೆ ಕುಛ್ ವರ್ಷೋ ಮೇ ಜಲ್ ಜೀವನ್ ಮಿಷನ್ ಔರ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕೆ ಜರಿಯೆ ಗ್ರಾಮೀಣ ಭಾರತ್ ಮೇ ಬಹುತ್ ಬದಲಾವ್ ಆಯಾ ಹೈ. ಲೇಕಿನ್ ಅಸಲಿ ಬದಲಾವ್ ತೋ ತಬ್ ಆತಾ ಹೈ ಜಬ್ ಹಮ್ ಖುದ್ ಆಗೇ ಬಢಕರ್ ಜಿಮ್ಮೇದಾರಿ ಲೇತೆ ಹೈ, ಜಬ್ ಸ್ವಚ್ಛತಾ ಔರ್ ಸುರಕ್ಷಿತ ಪಾನಿ ಹಮಾರೆ ರೋಜ್ಮರ್ರಾ ಕೆ ಜೀವನ್ ಕಾ ಹಿಸ್ಸಾ ಬನ್ ಜಾಯೆ. ಯಹೀ ಹೈ ಜನ್ ಭಾಗೀದಾರಿ ಕಾ ಅಸಲಿ ಅರ್ಥ. ಮೇ ಆಪ್ ಸಭಿ ಸೆ ಆಗ್ರಹ ಕರ್ತಾ ಹೂನ್ ಕಿ ಇಸ್ ಕಾರ್ಯಕ್ರಮ ಕೋ ಸುನೆ, ಇನ್ ಕಹಾನಿಯೋ ಸೆ ಸೀಖೆ ಔರ್ ಛೋಟೆ ಛೋಟೆ ಐಸೆ ಕದಮ್ ಉಠಾಯೆ ಜೋ ಬಡಾ ಅಸರ್ ಲಾ ಸಕ್ತೆ ಹೈ. ಆಯಿಯೇ ಮಿಲ್ಕರ್ ಅಪ್ನೆ ಗಾಂವೋ ಕೋ ಸಚ್ಮುಚ್ ಸ್ವಚ್ಛ ಔರ್ ಸುಜಲ್ ಬನಾಯೆ. ಧನ್ಯವಾದ್. ಜೈ ಹಿಂದ್.

0: ಸಂದೇಶದ ನಂತರ ನಮ್ಮ ಜ್ಞಾನ ಮತ್ತು ಬಹುಮಾನ ವಿಭಾಗವನ್ನು ಹಂಚಿಕೊಳ್ಳುವ ನಮ್ಮ ಭರವಸೆಯನ್ನು ನಾವು ಪೂರೈಸುತ್ತೇವೆ. ಪ್ರತಿ ಬಾರಿಯೂ ನಾವು ನಿಮಗೆ ಪ್ರಶ್ನೆಗಳನ್ನು ಪ್ರಸ್ತುತಪಡಿಸುತ್ತೇವೆ. ಕೆಲವೊಮ್ಮೆ ರಸಪ್ರಶ್ನೆ, ಕೆಲವೊಮ್ಮೆ ಸ್ಪರ್ಧೆ ಮತ್ತು ಸರಿಯಾಗಿ ಉತ್ತರಿಸುವವರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಸಂಪೂರ್ಣ ಸರಣಿಯ ನಂತರ ಬಹುಮಾನಗಳು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ.
1: ಆಟದ ನಿಯಮಗಳು ಸರಳವಾಗಿದೆ. ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ ಮತ್ತು ನೀವು ಅವುಗಳಿಗೆ ಸರಿಯಾಗಿ ಉತ್ತರಿಸಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ರೇಡಿಯೋ ಸ್ಟೇಷನ್ ಸಂಖ್ಯೆಗೆ SMS ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸಿ. ಮೇಡಮ್, ದಯವಿಟ್ಟು ನಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸುತ್ತೀರಾ?
0: ನಮ್ಮ ದೂರವಾಣಿ ಸಂಖ್ಯೆ 7026220055 SMS ಮಾಡಿ. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 7026220055 SMS ಮಾಡಿ.
2: PM ಜೈ, ಅಬ್ ಗರೀಬೋ ಕಿ ಜೈ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 croresಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
4: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ, ಪುದಿಕೋಟೆ ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರೆ, ಸ್ವಚ್ಛ ಸುಜಲ ಗ್ರಾಮದ ಕಥೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್, ನವದೆಹಲಿ.
1: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
0: ಪ್ರತಿಯೊಂದು ಬೀದಿಯು ಸ್ವಚ್ಛವಾಗಿದ್ದು ಪ್ರತಿಯೊಬ್ಬ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
1: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
0: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
1: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
0: ಇದು ಯಾವ ಕಾರ್ಯಕ್ರಮ? ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
1: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಧ್ವನಿಯಲ್ಲಿ.
0: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕಾ
1: ಮತ್ತು ನಾನು ಸುಜಲ್ ಕುಮಾರ್.
0: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
1: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು? ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ, ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ ಕಟ್ಟಡಕ್ಕೆ ಟ್ಯಾಪ್ ನಿಂದ ನೀರು ತಲುಪಬೇಕು.
0: ಹೌದು, ನಿಮಗೆ ಗೊತ್ತೇನು, ಪ್ರಧಾನ ಮಂತ್ರಿಗಳು 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019ರ ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
1: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
0: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನ ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
1: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
0: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
1: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ. ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ಸಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
0: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ. ಹಾಗಾದರೆ ನೀವು ಸಿದ್ಧರಿದ್ದೀರಾ? ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ಇಂದಿನ ಪ್ರಶ್ನೆಯಲ್ಲಿ ನೀವು ಸ್ವಚ್ಛ ಗ್ರಾಮಕ್ಕಾಗಿ ಒಂದು ಉತ್ತಮ ಘೋಷಣೆಯನ್ನು ಬರೆದು ನಮಗೆ ಕಳುಹಿಸಬೇಕು. 3 ಅತ್ಯುತ್ತಮ ಘೋಷಣೆಗಳಿಗೆ ಬಹುಮಾನ ನೀಡಲಾಗುವುದು.
1: ಹಾಗಾದರೆ ಸಿದ್ಧರಾಗಿ ಮತ್ತು ನಿಮ್ಮ ಸ್ವಂತ ಸೃಜನಶೀಲತೆಯಿಂದ ರಚಿಸಲಾದ ಒಂದೇ ಒಂದು ಘೋಷಣೆಯನ್ನು ನಮಗೆ ತ್ವರಿತವಾಗಿ ಕಳುಹಿಸಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಕೇಳಿದ್ದೀರಿ.
1: ಕಾರ್ಯಕ್ರಮದ 2ನೇ ಭಾಗದೊಂದಿಗೆ ನಾವು ಶೀಘ್ರದಲ್ಲೇ ಹಿಂದಿರುಗುತ್ತೇವೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದ ಒಂದು ನೋಟ ಮತ್ತು ಇಲ್ಲಿಯವರೆಗೆ ಸಾಧಿಸಿದ ಪ್ರಗತಿ ಕುರಿತು ನಿಮಗೆ ತಿಳಿಸುತ್ತೇವೆ.
0: ನಿಮ್ಮ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾಹಿತಿಯನ್ನು ಕೇಳಲು ಮತ್ತು ಹಂಚಿಕೊಳ್ಳಲು ಸಿದ್ಧರಾಗಿರಿ.
1: ಹಾಗಾದರೆ ನಮ್ಮ ಮುಂದಿನ ಸಂಚಿಕೆಗಾಗಿ ಕಾಯಿರಿ.
0: ಹಾಗಾದರೆ ನೀವು ಹಿಂದಿನ ಕಾರ್ಯಕ್ರಮವನ್ನು ಆನಂದಿಸಿದ್ದೀರಿ ಅಲ್ಲವೇ? ಈ ಕಾರ್ಯಕ್ರಮ ಮುಂದುವರಿಯಬೇಕೆಂದು ನೀವು ಭಾವಿಸುತ್ತೀರಿ. ಆದರೆ ಸಮಯದ ನಿರ್ಬಂಧಗಳು ಒಂದು ಅಂಶವಾಗಿದೆ.
1: ನಾವು ಹೊರಡುವ ಮೊದಲು ನಾವು ಹೇಳಲು ಬಯಸುತ್ತೇವೆ, ದಯವಿಟ್ಟು ಎಲ್ಲಾ ವೃದ್ಧರು, ಮಕ್ಕಳು ಮತ್ತು ಯುವಜನರಿಗೆ ಗಮನ ಕೊಡಿ.
0: ಸ್ವಚ್ಛತೆ ಮತ್ತು ಶುದ್ಧತೆಯ ಗಾಳಿ ಬೀಸಿದಾಗ ಮಾತ್ರ ನಮ್ಮ ಗೌರವ ಜೀವಂತವಾಗಿರುತ್ತದೆ.
1: ಸ್ವಚ್ಛ ಸುಜಲ ಗ್ರಾಮ ಯೋಜನೆಯ ಈ ಆಳವಾದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ.
0: ನಮ್ಮ ಗ್ರಾಮವು ಶುದ್ಧ ಮತ್ತು ಸ್ವಚ್ಛವಾಗಿ ಉಳಿಯುತ್ತದೆ.
1: ಪ್ರಗತಿಯ ನಗು ಮತ್ತೆ ಅರಳುತ್ತದೆ.
0: ಸಮಯ ಕಳೆದು ಹೋದಾಗ ನನಗೆ ಅರಿವೇ ಇರಲಿಲ್ಲ.
1: ವಿಷಯ ಹೀಗಿದೆ.
0: ಆದರೆ ನಮಗೆ ಉಳಿಯಲು ಹಲವು ಆಸೆಗಳಿದ್ದರೂ ಸಮಸ್ಯೆ ಇಲ್ಲ.
1: ನಾವು ಸಮಯ ಪಾಲನೆಯನ್ನು ಗೌರವಿಸಬೇಕು.
0: ಈ ವಾರದ ಚರ್ಚೆಯನ್ನು ಒಂದು ಭರವಸೆಯೊಂದಿಗೆ ಇಲ್ಲಿ ಕೊನೆಗೊಳಿಸೋಣ. ಅಲ್ಲಿಯವರೆಗೆ ನಮ್ಮನ್ನು ನೆನಪಿಡಿ. ಮುಂದಿನ ವಾರ ನಾವು ಹಿಂತಿರುಗುತ್ತೇವೆ. ನಾನು ಸ್ವಚಿಕ
1: ಮತ್ತು ನಾನು ಸುಜಲ್ ಕುಮಾರ್.
0: ಈ ಘೋಷಣೆಯನ್ನು ಒಮ್ಮೆ ಎತ್ತಿದರೆ ಭಾರತವು ಮತ್ತೊಂದು ಗುರುತನ್ನು ಪಡೆಯುತ್ತದೆ.
1: ಪರಿಸರವು ಶುದ್ಧವಾಗಿದ್ದರೆ ಮತ್ತು ಪ್ರತಿ ಮನೆಗೆ ನೀರು ಇದ್ದರೆ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನವು ಪೂರ್ಣಗೊಳ್ಳುತ್ತದೆ.
0: ಮತ್ತು ನಾವು ಹೊರಡುವ ಮೊದಲು ಇಂದಿನ ಸಂದೇಶ, ಬೀದಿಗಳನ್ನು ಸ್ವಚ್ಛಗೊಳಿಸಿ, ಪ್ರತಿ ಮನೆಯಲ್ಲೂ ನಲ್ಲಿ ನೀರು, ಕಸ ಎಸೆಯಬೇಡಿ, ಗ್ರಾಮವನ್ನು ಸ್ವಚ್ಛವಾಗಿಡಿ, ನೀರು ಜೀವ, ಪ್ರತಿ ಬಾರಿಯೂ ಅದನ್ನು ಉಳಿಸಿ, ನಾವೆಲ್ಲರೂ ಸ್ನೇಹಿತರೆ, ಸ್ವಚ್ಛ ಮತ್ತು ಜಲಸಮೃದ್ಧ ಗ್ರಾಮವನ್ನು ಮಾಡೋಣ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 croresಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
4: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕ್ಕೆ ಕರೆ ಮಾಡಿ.

ಕನ್ನಡದಲ್ಲಿಯೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.